ಒಂದು ಸಸ್ಯದ ಬೆಳವಣಿಗೆಯ ರೀತಿಯನ್ನು ಅದರ ಮೊಳಕೆಯ ಸತ್ವ ನಿರ್ಧರಿಸುತ್ತದೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂದಿದೆ ಗಾದೆ. ಕಟ್ಟಡದ ಸುಭದ್ರತೆ ಅದರ ತಳಪಾಯವನ್ನು ಅವಲಂಬಿಸಿರುವಂತೆ ಒಬ್ಬ ವ್ಯಕ್ತಿಯ ಗುಣಶೀಲಗಳು ರೂಪುಗೊಂಡು ವ್ಯಕ್ತಿತ್ವ ನಿರ್ಮಾಣವಾಗುವುದು ಬಾಲ್ಯದಲ್ಲಿ.

ಸತ್ಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ನ್ಯಾಯ ಅನ್ಯಾಯ, ಇವುಗಳನ್ನು ತರ್ಕದ ಮೂಲಕ ವಾದ ಪ್ರತಿವಾದದಿಂದ ನಿರ್ಣಯಿಸುವುದು ಸುಲಭವಲ್ಲ. ಆದ್ದರಿಂದ ತಾನು ಒಳ್ಳೆಯ ನಡತೆಯವನಾಗಬೇಕು ಎಂದು ಬಯಸುವವನಿಗೆ ದೊಡ್ಡವರೆಂದು ಸಮಾಜವು ಗುರುತಿಸಿದ ಮಹಾತ್ಮರು ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ನೋಡಿ ಅವರನ್ನು ಅನುಕರಿಸುವುದೊಂದೇ ದಾರಿ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋಯಿನ ಗತಃ ಸಪಂಥಾ ಎಂದಿದೆ ಮಹಾಭಾರತ.

0: ಕೇಳಿ ಬೆಳಗ್ಗೆ 6:10 ನಾದಾರ್ಚನೆ.
1: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
0: ನಾದಾರ್ಚನೆ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ಸ್ಟುಡಿಯೋ ಸಮಯ 6:12 ನಾದಾರ್ಚನೆ ಕಾರ್ಯಕ್ರಮ. ಇಂದಿನ ನಾದಾರ್ಚನೆ ಕಾರ್ಯಕ್ರಮದ ವಿಶೇಷ, ಇಂದಿನ ವಿಶೇಷ ನಾಗರ ಪಂಚಮಿ. ಅದರ ಕುರಿತಾಗಿ ಮಾತಾಡ್ತಾ ಸಾಗೋಣ ಕಾರ್ಯಕ್ರಮದಲ್ಲಿ. ಇದೀಗ ಗೀತೆ, ಪುರಂದರ ದಾಸರ ರಚನೆಯ ಉಮಾಮಣಿ ಅವರ ಗಾಯನದಲ್ಲಿ.

ಶ್ರೀವರ್ಧಿನಿ ಅವರ ಗಾಯನದಲ್ಲಿ ಭಕ್ತಿಗೀತೆಯನ್ನ ಇದೀಗ ಕೇಳಿದ್ರಿ. ಇದು ನಾದಾರ್ಚನೆ ಕಾರ್ಯಕ್ರಮ. ಇಂದಿನ ವಿಶೇಷ ನಾಗಪಂಚಮಿ. ನಾಗರ ಪಂಚಮಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ಆಚರಿಸಲಾಗುವ ಪ್ರಮುಖ ಆಚರಣೆ. ಈ ದಿನದಂದು ನಾಗದೇವರನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಲಾಗುತ್ತೆ. ಹಾವಿನ ಹುತ್ತ ಅಥವಾ ಅರಳಿ ಮರದ ಕೆಳಗಿರುವ ನಾಗರ ಕಲ್ಲುಗಳಿಗೆ ಹಾಲು, ಅರಿಶಿನ, ಕುಂಕುಮ ಮತ್ತು ಹೂವುಗಳನ್ನು ಅರ್ಪಿಸಿ ಪೂಜಿಸಲಾಗುತ್ತೆ. ಎಳ್ಳು ಮತ್ತು ಬೆಲ್ಲದ ತಂಬಿಟ್ಟು, ಶೇಂಗಾ ಉಂಡೆ, ನೆನೆಸಿದ ಹೆಸರುಬೇಳೆ ಹಾಗೂ ಜೋಳದ ಅರಳನ್ನು ನಾಗರ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಲಾಗುತ್ತೆ. ಕಾರ್ಯಕ್ರಮ ಮುಂದುವರಿಯಲಿದೆ. ಇದೀಗ ಮುಂದಿನ ಗೀತೆ ಸಿಆರ್ ರವಿಶಂಕರ್ ಅವರ ಗಾಯನದಲ್ಲಿ ಪುರಂದರ ದಾಸರ ರಚನೆಯ ದೇವರ ನಾಮ.

ಜಯರಾಜನವರ ಗಾಯನದಲ್ಲಿ ಹರಪನಹಳ್ಳಿ ಭೀಮವ್ವ ಅವರ ಬರೆದಿರುವ ದೇವರ ನಾಮವನ್ನು ಇದೀಗ ಕೇಳಿದ್ರಿ. ಇದು ನಾದಾರ್ಚನೆ ಕಾರ್ಯಕ್ರಮ. ಇದೀಗ ಮುಂದಿನ ಗೀತೆ ಪೂಜಾ ಫಲ ಚಿತ್ರದಿಂದ ಪಿ ಸುಶೀಲಾ ಅವರ ಗಾಯನದಲ್ಲಿ, ಸತ್ಯಂ ಅವರ ಸಂಗೀತ, ಪಂಜೆ ಮಂಗೇಶ್ವರಾಯರ ಸಾಹಿತ್ಯ.

ಆದರ್ಶ ಸತಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ವಸಂತ ಕುಮಾರಿ ಎಂಎಲ್ ಅವರ ಗಾಯನದಲ್ಲಿ ಕೂರ ಸೀತಾರಾಮ ಶಾಸ್ತ್ರಿ ಅವರ ಸಾಹಿತ್ಯ, ಆರ್ ಸುದರ್ಶನಂ ಮತ್ತು ಆರ್ ಗೋವರ್ಧನ್ ಅವರ ಸಂಗೀತ. ನಾಗರ ಪಂಚಮಿಯ ಕುರಿತಾದ ಮಾತುಕತೆ ನಡೀತಾ ಇತ್ತು. ಈ ದಿನದಂದು ಭೂಮಿಯನ್ನ ಅಗೆಯುವುದು, ಉಳುವುದು ಹಾಗೂ ಚಾಕು ಕತ್ತರಿಗಳಿಂದ ತರಕಾರಿ ಕತ್ತರಿಸುವುದನ್ನ ಮಾಡುವುದಿಲ್ಲ. ಸಸ್ಯ ಮತ್ತು ಜೀವ ಸಂಕುಲಕ್ಕೆ ಹಾನಿಯಾಗಬಾರದು ಎಂಬ ಕಾರಣಕ್ಕೆ ಈ ಆಚರಣೆ ಕೆಲವೊಂದು ಕಡೆ ಮಾಡಲಾಗುತ್ತೆ. ಇದರ ಪೌರಾಣಿಕ ಹಿನ್ನೆಲೆ ಬಗ್ಗೆ ಕೇಳೋದಾದ್ರೆ, ಕೃಷ್ಣನು ಯಮುನಾ ನದಿ ಅಲ್ಲಿದ್ದ ವಿಷಕಾರಿ ಕಾಳಿಂಗ ನಾಗನನ್ನ ಸೋಲಿಸಿ ಜನರಿಗೆ ಅದರಿಂದ ಮುಕ್ತಿ ನೀಡಿದ ಎಂಬ ಪ್ರತೀತಿಗಾಗಿ ಈ ಹಬ್ಬವನ್ನ ಆಚರಿಸಲಾಗುತ್ತೆ.

ಇನ್ನು ಕೆಲವು ಪುರಾಣಗಳ ಪ್ರಕಾರ ಸಮುದ್ರ ಮಥನದ ಸಮಯದಲ್ಲಿ ಹೊರಬಂದ ಹಾಲಾಹಲ ವಿಷವನ್ನು ಶಿವನು ಕುಡಿದಾಗ ಆತನ ಕೊರಳಲ್ಲಿದ್ದ ವಾಸುಕಿ ನಾಗನು ಆ ವಿಷದ ಶಾಖವನ್ನು ತಣಿಸಲು ನೆರವಾದ ಕಾರಣಕ್ಕೆ ನಾಗಾರಾಧನೆ ಪ್ರಸಿದ್ಧಿಯಾಯಿತು ಎಂಬ ನಂಬಿಕೆ ಸಹ ಇದೆ. ಇದೀಗ ಮುಂದಿನ ಗೀತೆ ಇಂದ್ರನ ಗೆದ್ದ ನರೇಂದ್ರ ಚಿತ್ರದಿಂದ ರಾಜೇಶ್ ಕೃಷ್ಣನ್, ಚಂದ್ರಿಕಾ ಗುರುರಾಜ್ ಮತ್ತು ಸಂಗಡಿಗರ ಗಾಯನದಲ್ಲಿ ವಿ ಮನೋಹರ್ ಅವರ ಸಂಗೀತ ಸಾಹಿತ್ಯ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ನಾದ ಅರ್ಚನೆ ಕಾರ್ಯಕ್ರಮ. ಇಂದು ನಾಗರ ಪಂಚಮಿಯ ಜೊತೆ ಇನ್ನೊಂದು ವಿಶೇಷ ಅಂದರೆ ಶ್ರಾವಣ ಸೋಮವಾರ. ಶ್ರಾವಣ ಮಾಸದಲ್ಲಿ ಬರುವ ಸೋಮವಾರ ಈ ದಿನ ಪರಮ ಶಿವನಿಗೆ ಅರ್ಪಿಸಲಾಗುತ್ತೆ. ಶ್ರಾವಣ ಮಾಸದಲ್ಲಿ ಶಿವನು ಭೂಮಿಗೆ ಹತ್ತಿರವಿರ್ತಾನೆ ಎಂಬ ನಂಬಿಕೆ ಇದೆ. ಇದೀಗ ಮುಂದಿನ ಗೀತೆ, ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ವಿಜಯನಾರಸಿಂಹ ಅವರ ಸಾಹಿತ್ಯ, ಕೆವಿ ಮಹದೇವನ್ ಅವರ ಸಂಗೀತ.

0: ಇದಾಗಿತ್ತು ಈ ಹೊತ್ತಿನ ನಾದಾಚನೆ ಕಾರ್ಯಕ್ರಮ. ಇದೀಗ ಸಮಯ 6:50 ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
2: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಜೀವನ ನಾಟ್ಯ ವಿಲಾಸಿ ಸಂಘ ಸ್ಥಾಪನೆ ಮಾಡಿ ಎನ್ಕೆ ಬೇಂದ್ರೆ ಶ್ರೀರಂಗರ ಜೊತೆ ಒಡನಾಡಿದವರು, ಸ್ವಾತಂತ್ರ್ಯ ಹೋರಾಟಗಾರರು, ಪುರಾಣದ ವಸ್ತುಗಳನ್ನು ಆಧರಿಸಿ ಸಾಹಿತ್ಯ ಸೃಷ್ಟಿ ಮಾಡಿದವರು, ಕೃಷಿ ಮಾಡುವುದು ಹೇಗೆ ಎಂದೂ ತೋರಿಸಿದವರು ಸತ್ಯಕಾಮರು, ಹಲವು ಶಾಸ್ತ್ರಗಳನ್ನು ಆಳವಾಗಿ ಅಭ್ಯಾಸ ಮಾಡಿದ ವಿದ್ವಾಂಸರು, ಅನುಭವದ ವಲಯವನ್ನು ವಿಸ್ತರಿಸಿದವರು, ಮನಸ್ಸಿನ ಗತಿ ಶಕ್ತಿಯನ್ನು ತಿಳಿಸಿದವರು. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಆಕಾಶವಾಣಿ ಅವರನ್ನು ಮಾತನಾಡಿಸಿತ್ತು. ಕೇಳಿ.
4: ಮನಸ್ಸಿನ ಬಗ್ಗೆ ಪ್ರಾಚೀನರೇ ಆಗಲಿ, ಇವತ್ತಿನವರೇ ಆಗಲಿ, ನಾಳೆ ಬರುವವರೇ ಆಗಲಿ, ಯಾರೇ ಹೇಳಿದರೂ ಅದರ ಗತಿಶೀಲತೆಯನ್ನು, ವೇಗಯುಕ್ತವಾದ ಗತಿಶೀಲತೆಯನ್ನು ಯಾರೂ ಬದಿಗಿಸರಿಸಿ ಮಾತನಾಡಲಾರರು. ಸತ್ಯವನ್ನು ನಾವು ಒಂದು ಮುಚ್ಚಳದಿಂದ ಮುಚ್ಚಬಹುದು, ಆದರೆ ಅಲ್ಲಗಳೆಯುವುದು ತುಂಬ ಕಷ್ಟದ್ದು ಹಾಗೂ ಅನಿಷ್ಟದ್ದು ಆಗಿದೆ. ಈ ಅರ್ಥದಲ್ಲಿ ಮನಸ್ಸನ್ನು ಎಂದಿಗೂ ಯಾರು ಅತ್ಯಂತ ಗತಿಶೀಲವಾದ ವಸ್ತು ಅಂತ ಹೇಳಬಹುದು. ಹೇಳ್ತಿದ್ದಾರೆ, ಎಷ್ಟು ಗತಿಶೀಲ ಅಂತ ಕೇಳಿದರೆ, ಇವತ್ತು ಯಾವುದು ಭೌತವಿಜ್ಞಾನದಲ್ಲಿ ಅತ್ಯಂತ ವೇಗಶಾಲಿಯಾದ ಬೆಳಕನ್ನು ಕುರಿತು ಹೇಳುತ್ತಿದ್ದೇವೆಯೋ, ನಮ್ಮ ಅವರು ಬೆಳಕಿಗಿಂತಲೂ ವೇಗಶಾಲಿಯಾದ ವಸ್ತು ಮನಸ್ಸೇ ಆಗಿದೆ. ಮನಸ್ಸಿಗೆ ಬೆಳಕಿಗಿಂತಲೂ ತೀಕ್ಷ್ಣವಾದ, ಅತಿ ಶೀಘ್ರವಾದ ವೇಗ ಇದೆ. ಅನೇಕರಿಗೆ ಈ ಮನೋವೇಗವೇ ಒಂದು ಅಸಹ್ಯ ಎನಿಸಿ, ಮನಸ್ಸಿನ ವೇಗವನ್ನು ಹೇಗೆ ನಿಯಂತ್ರಿಸುವುದು ಅನ್ನುವುದೇ ಒಂದು ಯೋಗವಾಗಿ ಪರಿಣಮಿಸಿ ಮನೋನಿರೋಧ ಅನ್ನುವುದು ಒಂದು ಯೋಗಾಂಗವಾಯಿತು. ಈ ಅರ್ಥದಲ್ಲಿ ಎಂದು ಯಾರು ಮನಸ್ಸಿನ ವೇಗವನ್ನು ಕುಂಠಿತಗೊಳಿಸಿದರೆ ವಿಶ್ವದ ಒಂದು ಮಹತ್ತರವಾದಂತಹ, ಇಲ್ಲವೇ ಈಗಿನ ಮಟ್ಟಿಗೆ ಮಹತ್ತಮವಾದಂತಹ ಒಂದು ವಸ್ತುವಿನ ಉಪಯೋಗವನ್ನು ನಿರಾಕರಿಸಿದಂತಾಗುತ್ತಿದೆ. ಆದ್ದರಿಂದ ಮನಸ್ಸಿಗೆ ವೇಗ ಅತಿ ಅಗತ್ಯವಾದದ್ದು. ಈ ವೇಗದಿಂದ ಯಾರು ಇಂದು ಆಢ್ಯರಾಗಿ

0: ಬದುಕಿದ ವಿಶ್ವ ಜೀವನದ ಕಿರೀಟವನ್ನು ಹೊತ್ತಿದ್ದಾರೋ, ಅವರು ವೇಗದ ಮನಸ್ಸನ್ನು ವಾಹಕ ಮಾಡಿಕೊಂಡು ನಡೆಯುವುದೇ ವಿಶ್ವದ ಮುಂದಿನ ದಾರಿಯಾಗಿದೆ. ನೋಡಿ, ಮನಸ್ಸು ಸ್ಥಿರ ಅಂತ ಯಾರೂ ಹೇಳೋದಿಲ್ಲ, ಹೇಳಿದರೆ ನಡೆಯೋದೂ ಇಲ್ಲ. ಅದಕ್ಕೆ ಒಂದು ಸ್ಥಿರತೆ ತರಬೇಕು ಅನ್ನುವ ವ್ಯರ್ಥ ಪ್ರಯತ್ನಗಳು ಇಂದಿನವರೆಗೆ ಈ ವಿಶ್ವದ ಭಾರತದ ಭಾಗದಲ್ಲಿ ಮಾತ್ರವಲ್ಲ ಯಾವುದೇ ಭಾಗದಲ್ಲಿ ನಡೆದಿದೆ, ವಿಫಲವೂ ಆಗಿದೆ.
1: ಕನ್ನಡ ರತ್ನ ಭಂಡಾರದಲ್ಲಿ ನೀವು ಈ ದಿನ ಸತ್ಯಕಾಮರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಇದೀಗ ಸಮಯ ಆಗಲಿದೆ 6:55 ಕೇಳಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
1: ಸಂಸ್ಕೃತದಲ್ಲಿ ವಾರ್ತೆಗಳು.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಉಕ್ತವಾನ್ ಯತ್ ಯುವಾನಃ ಮಹಿಳಾಃ ಕೃಷಕಾಃ ನಿರ್ಧನಜನಾಃ ಚ ಸಬಲಾಃ ಭವೇಯುಃ ಇತಿ ಅವಶ್ಯಕಮಸ್ತಿ. ಯೇನ ಸಪ್ತಚತ್ವಾರಿಂಶದಧಿಕದ್ವಿಸಹಸ್ರವರ್ಷಂ ಯಾವತ್ ಭಾರತ ರಾಷ್ಟ್ರಂ ಪೂರ್ಣತಯಾ ವಿಕಸಿತ ದೇಶಃ ಭವಿತುಮರ್ಹತಿ. ಸಹ ಅವದತ್ ಯತ್ ನರೇಂದ್ರ ಮೋದಿ ಸರ್ವಕಾರಃ ಏತೇಷಾಂ ವರ್ಗಾಣಾಂ ಕಲ್ಯಾಣೆ ವಿಕಾಸೆ ಚ ವಿಶೇಷಂ ಧ್ಯಾನಂ ಪ್ರದದಾತಿ. ಶ್ರೀಶಾಹ ಹ್ಯಃ ರಾಜಸ್ಥಾನ ರಾಜ್ಯಸ್ಯ ಅಲವರ ನಗರೆ ಏಕಂ ಕಾರ್ಯಕ್ರಮಂ ಸಂಬೋಧಯನ್ ಆಸೀತ್. ತೇನ ರಾಜ್ಯಸ್ಯ ಸಪ್ತದಶಸು ಜನಪದೇಷು ತ್ರಿಪಂಚಾಶದಧಿಕ ಚತುಶ್ಶತೋತ್ತರ ಷಟ್ ಸಹಸ್ರ ಕೋಟಿ ರೂಪ್ಯಕಾಣಾಂ ವಿಕಾಸ ಪರಿಯೋಜನಾನಾಂ ಶಿಲಾನ್ಯಾಸಂ ಉದ್ಘಾಟನಂ ಚ ಕೃತಂ. ತೇನ ಕಥಿತಂ ಯತ್ ಸರ್ವಕಾರೇಣ ಕೃಷಕಾಣಾಂ ಕಲ್ಯಾಣಾಯ ಅನೇಕಾಃ ಯೋಜನಾಃ ಪ್ರಾರಬ್ಧಾಃ. ಸಹ ಅವದತ್ ಯತ್ ಚತುರ್ದಶೋತ್ತರ ದ್ವಿಸಹಸ್ರತಮ ವರ್ಷಾತ್ ಷಡ್ವಿಂಶತ್ಯುತ್ತರ ದ್ವಿಸಹಸ್ರತಮಂ ವರ್ಷಂ ಯಾವತ್ ಮೋದಿ ಸರ್ವಕಾರೇಣ ಕೃಷಕಾಣಾಂ ಕೃತೆ ಬೃಹತ್ ಯೋಜನಾಃ ಪ್ರವರ್ತಿತಾಃ ನ್ಯೂನತಮ ಸಮರ್ಥನ ಮೂಲ್ಯಂ ಚ ನಿರಂತರಂ ವರ್ಧಿತಮಿತಿ. ನವದೆಹಲಿಯಾಂ ಅದ್ಯ ಕೇಂದ್ರೀಯ ರಾಜ್ಯಮಂತ್ರಿಣ ಡಾಕ್ಟರ್ ಜಿತೇಂದ್ರ ಸಿಂಹೇನ ಸಪ್ತದಶ ಜನೇಭ್ಯಃ ರಾಷ್ಟ್ರೀಯ ಅನುಭವ ಪುರಸ್ಕಾರಃ ಪ್ರದೀಯತೆ. ರಾಷ್ಟ್ರ ನಿರ್ಮಾಣೆ ವಿಶಿಷ್ಟ ಯೋಗದಾನಂ ದತ್ತವದ್ಭ್ಯಃ ಸೇವಾನಿವೃತ್ತ ಕರ್ಮಚಾರಿಭ್ಯಃ ಏತತ್ ಪದಕಂ ಅರ್ಪ್ಯತೆ. ಏತದತಿರಿಚ್ಯ ಪೆನ್ಷನ್ ಮಿತ್ರ ಪುಸ್ತಿಕಾಯಾಃ ವಿಮೋಚನಂ ತಥಾ ಪಂಚದಶ ವಿತ್ತಕೋಶಾಣಾಂ ಪ್ರದರ್ಶನಿ ಅಪಿ ಆಯೋಜ್ಯತೆ. ಏರ್ ಇಂಡಿಯಾ ವಿಮಾನ ಸೇವೆಯಾ ವಿಶಾಖಪತ್ತನಂ ನಗರಸ್ಯ ಸರ್ವಾಃ ವೈಮಾನಿಕ ಯಾತ್ರಾಃ ಅದ್ಯ ಭೋಗಾಪುರಾತ್ ಅಲ್ಲೂರಿ ಸೀತಾರಾಮ ರಾಜು ಅಂತಾರಾಷ್ಟ್ರೀಯ ವಿಮಾನಪತ್ತನಾತ್ ಅನುವರ್ತ್ಯಂತೆ. ಯಾಸಾಂ ವಿಮಾನ ಸಂಕೇತಃ VTZ ಇತಿ ಪೂರ್ವವತ್ ಏವ ಸ್ಥಾಸ್ಯತಿ. ಸಂಸ್ಥೆಯ ಭೋಗಾಪುರ ದೆಹಲಿ ಮಾರ್ಗಯೋಃ ಮಧ್ಯೆ ಪ್ರತಿ ಸಪ್ತಾಹಂ ಚತುರ್ದಶ ಉಡ್ಡಯನಾನಾಂ ಚಕ್ರಂ ನಿರ್ದಿಶ್ಯತೆ. ಅಸ್ಯ ಆಧುನಿಕ ವಿಮಾನಪತ್ತನಸ್ಯ ಪ್ರಾಯಃ ಸಪ್ತಸಪ್ತತಿಃ ಸಹಸ್ರ ವರ್ಗ ಮೀಟರ್ ಪರಿಮಿತೆ ಪ್ರಾಂಗಣೆ ದ್ವಾವಿಂಶತಿಃ ಚೆಕ್ ಇನ್ ಸ್ಥಾನಕಾನಿ ಅಷ್ಟಾದಶ ಸ್ವಚಾಲಿತ ಭಾರ ಅರ್ಪಣ ಯಂತ್ರಾಣಿ ಸಪ್ತ ಚ ಉಡ್ಡಯನ ಸೇತವಃ ಸಂಯೋಜಿತಾಃ ಸಂತಿ. ರಾಷ್ಟ್ರೀಯ ಪರೀಕ್ಷಣ ಅಭಿಕರಣೇನ UGC ನೆಟ್ ಪರೀಕ್ಷಾಯಾಃ ಆಂಗ್ಲ ವಾಣಿಜ್ಯ ಸಮಾಜಶಾಸ್ತ್ರ ಇತಿ ವಿಷಯತ್ರಯಸ್ಯ ಪುನಃ ಪರೀಕ್ಷಾ ಸಂಚಾಲನಸ್ಯ ಘೋಷಣಾ ಕೃತಾ. ಪರೀಕ್ಷಾಯಾಂ ಸಂಭೂತಾನಾಂ ಅಶುದ್ಧೀನಾಂ ಪರಿಷ್ಕಾರಾಯ ಸಿತಂಬರ ಮಾಸಸ್ಯ ನವಮೇ ದಿನಾಂಕೇ ಆಂಗ್ಲ ವಾಣಿಜ್ಯಯೋಃ ತಥಾ ಸಿತಂಬರ ಮಾಸಸ್ಯ ದಶಮೇ ದಿನಾಂಕೇ ಸಮಾಜಶಾಸ್ತ್ರಸ್ಯ ಪುನಃ ಪರೀಕ್ಷಾ ಭವಿಷ್ಯತಿ. ವಿಶುದ್ಧಾನಾಂ ನಿಷ್ಪಕ್ಷಾಂಚ ಪರೀಕ್ಷಾಂ ವಿಧಾತುಂ ಏಷಃ ನಿರ್ಣಯಃ ಸಮಿತಿ ಅನುಶಂಸಯಾ ಗೃಹೀತಃ. ಭಾರತಂ ಸ್ವಃ ನವದೆಹಲ್ಯಾಂ ದ್ವಾದಶಂ ಬ್ರಿಕ್ಸ್ ಋತುದಶಾ

ಮಗ, ನಿನ್ನೆ ನಾನು ನನ್ನ ಸೋದರಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
3: ಎದೆ ತುಂಬಿ ಹಾಡಿದೆನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ,
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ.
1: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಗಮನ ಬಿಲ್ಲು 101.3.
5: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
6: ಅಮೃತ ಧಾರೆ ಕೋಟಿ ಜನುಮ ಜಾತಿ.
7: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
6: ಹಾಡದಿದ್ದರೆ ನನ್ನ ಹಾಡು ಕೇಳು.
8: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
8: ಏನ್ ಮಾಡ್ಲಿ?
5: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
7: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
5: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
6: ಎಲ್ಲಿರಲಿ ಹೇಗಿರಲಿ ನನ್ನದಗೂ ನಿನಗಿರಲಿ.
9: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಇಂದು ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳ ಸಮಾವೇಶ. ನಬಾರ್ಡ್ ಸಹಯೋಗ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ವಿವಿಧ ಧಾನ್ಯಗಳ ಮುಂಗಾರು ಪೂರ್ವ ನೇರ ಒಣಬಿತ್ತನೆ. ಇಂದು ಶ್ರಾವಣ ಮಾಸದ ಪಂಚಮಿ ತಿಥಿ, ನಾಡಿನಾದ್ಯಂತ ನಾಗ ಆರಾಧನೆ. ಲಾಲ್ ಸಾಯಿ ಸಮಿತ್ ಹಾಗೂ ಶೈನಾ ಮಣಿಮುತ್ತು ರಾಜ್ಯ ಶಟಲ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಚಾಂಪಿಯನ್ಸ್. ಈಗ ವಾರ್ತೆಗಳ ವಿವರ. ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಇಂದು ಮುಂದುವರಿಯಲಿದ್ದು ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳು ಸಮಾವೇಶಗೊಳ್ಳಲಿವೆ. ವಿಧಾನಸಭೆಯಲ್ಲಿ ಮೊದಲಿಗೆ ಪ್ರಶ್ನೋತ್ತರ ಅವಧಿ ನಿಗದಿಯಾಗಿದೆ. ಮಧ್ಯಾಹ್ನ 12 ಗಂಟೆಗೆ ಶೂನ್ಯ ವೇಳೆ ಹಾಗೂ ಬಳಿಕ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯತಿರಾಜ್ ಸಂಸ್ಥೆಗಳ ಕರ್ನಾಟಕ ವಿಧಾನಮಂಡಲದ ಸದನ ಸಮಿತಿ ಅಧ್ಯಕ್ಷ ಎಬಿ ರಮೇಶ್ ಬಂಡಿ ಸಿದ್ದೇಗೌಡ ಅವರು 2025-26 ಸಾಲಿನ 44ನೇ ವರದಿಯನ್ನು ಸದನದಲ್ಲಿ ಮಂಡಿಸಲಿದ್ದಾರೆ. ಬಳಿಕ ಗಮನ ಸೆಳೆಯುವ ಸೂಚನೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತದೆ. ದರ್ಶನ್ ಪುಟ್ಟಣ್ಣಯ್ಯ ಸೇರಿದಂತೆ 20ಕ್ಕೂ ಹೆಚ್ಚು ಶಾಸಕರು ಸರ್ಕಾರದ ಗಮನ ಸೆಳೆಯಲು ಸೂಚನೆಗಳನ್ನು ಸಲ್ಲಿಸಿದ್ದಾರೆ. ಆ ಪೈಕಿ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ಕ್ಷೇತ್ರದ ಶಾಸಕ ಪ್ರಕಾಶ್ ಕೋಳಿವಾಡ್ ಸರ್ಕಾರಿ ಹಾಗೂ ಖಾಸಗಿ ಜಮೀನುಗಳಲ್ಲಿ ವಾಸಿಸುತ್ತಿರುವ ಬಡ ಕುಟುಂಬಗಳಿಗೆ ಕಂದಾಯ ಗ್ರಾಮ ಯೋಜನೆ ಅಡಿ ಹಕ್ಕುಪತ್ರಗಳನ್ನು ವಿತರಿಸಲು ಹಾಗೂ ಆಸ್ತಿಗಳಿಗೆ ಇ ಸ್ವತ್ತು ನೀಡುವ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಿದ್ದಾರೆ. ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಸಹಯೋಗದಲ್ಲಿ ಬೆಂಗಳೂರಿನ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಪ್ರೀ ಮಾನ್ಸೂನ್ ಡ್ರೈ ಸೋಯಿಂಗ್ ಪಿಎಂಡಿಎಸ್ ವಿಧಾನದಡಿ ಮುಂಗಾರು ಪೂರ್ವದಲ್ಲಿ ವಿವಿಧ ಧಾನ್ಯಗಳನ್ನು ನೇರವಾಗಿ ಒಣಬಿತ್ತನೆ ಮಾಡುವ ಪದ್ಧತಿಯನ್ನು ಸಣ್ಣ ಹಿಡುವಳಿ ಹೊಂದಿದ ರೈತರಲ್ಲಿ ಪ್ರಚುರಪಡಿಸುತ್ತಿದೆ. ಈ ಕುರಿತು ಒಂದು ವರದಿ.
1: ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಬಿಸಲೆಹಳ್ಳಿಯ ಕೃಷಿಕ ಪಂಚಾಕ್ಷರಿಯವರು ಮುಂಗಾರು ಆರಂಭಕ್ಕಿಂತ 2 ತಿಂಗಳು ಮುಂಚೆ ತಮ್ಮ 1 ಎಕರೆ ಅಡಿಕೆ ತೋಟದಲ್ಲಿ ಜೋಳ, ಹೆಸರು, ಅಲಸಂದೆ, ಎಳ್ಳು ಹಾಗೂ ಅವರೆ ಸೇರಿದಂತೆ 12 ತರಹದ ವಿವಿಧ ಧಾನ್ಯಗಳನ್ನು ಮುಂಗಾರು ಪೂರ್ವ ಬಿತ್ತನೆ ಕೈಗೊಂಡಿದ್ದರು. 45 ದಿನಗಳಲ್ಲೇ ಈ ಧಾನ್ಯಗಳು ಸೊಂಪಾಗಿ ಬೆಳೆದು ನಿಂತವು. ಕೆಲವು ತಳಿಗಳು ತೆನೆ ಒಡೆದರೆ ಇನ್ನೂ ಕೆಲವು ತಳಿಗಳು ಆಳೆತ್ತರ ಬೆಳೆದು ಇಡೀ ತೋಟವೇ ಹಸಿರು ಹೊತ್ತಂತೆ ಕಂಗೊಳಿಸಿತ್ತು. ಹಸಿರೆಲೆ ಗೊಬ್ಬರದ ಮುಂದುವರಿಕೆಯಂತಿರುವ ಪ್ರೀ ಮಾನ್ಸೂನ್ ಡ್ರೈ ಸೋಯಿಂಗ್ ಪಿಎಂಡಿಎಸ್ ವಿಧಾನ ಮಳೆಯಾಶ್ರಿತ ಪ್ರದೇಶಗಳ ಸಣ್ಣ ಹಿಡುವಳಿದಾರರಿಗೆ ಕೃಷಿ ವೆಚ್ಚವನ್ನು ಗಣನೀಯವಾಗಿ ತಗ್ಗಿಸುವ ಸುಸ್ಥಿರ ಮಾರ್ಗ ಎನ್ನುತ್ತಾರೆ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆಯ ಯೋಜನಾ ನಿರ್ದೇಶಕ ಕೆ ರವಿ ಮೂಡಿಗೆರೆ.
2: ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ ನಬಾರ್ಡ್ ಸಹಯೋಗದೊಂದಿಗೆ ಜೀವ ನೈಸರ್ಗಿಕ ಕೃಷಿ ಯೋಜನೆಯನ್ನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬುಕ್ಸಾಗರ, ಬಿಸ್ಲೇಹಳ್ಳಿ ಹಾಗೂ ಲಕ್ಷ್ಮೀಪುರ ಗ್ರಾಮಗಳಲ್ಲಿ ಈಗ 2 ವರ್ಷಗಳಿಂದ ಅನುಷ್ಠಾನ ಮಾಡುತ್ತಾ ಇದೆ. ಈ ಯೋಜನೆಯಲ್ಲಿ ಮಣ್ಣಿನ ಫಲವತ್ತತೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದೆ. ಪಿಎಂಡಿಎಸ್ ಅನ್ನೋ ವಿಧಾನವನ್ನು ಕೂಡ ಬಳಸಲಾಗುತ್ತಿದೆ. ಪ್ರೀ ಮಾನ್ಸೂನ್ ಡ್ರೈ ಸೋಯಿಂಗ್ ಎಂದು ಮುಂಗಾರು ಪೂರ್ವ ಬಿತ್ತನೆ 1 ಎಕರೆಯಲ್ಲಿ ಸುಮಾರು 8-10 ಕೆಜಿ ಬೀಜಗಳನ್ನ ದ್ವಿದಳ ಧಾನ್ಯಗಳನ್ನ ಭೂಮಿಗೆ ಬಿತ್ತನೆ ಮಾಡಿ 40-65 ದಿವಸಗಳ ನಂತರ ಮತ್ತೆ ಭೂಮಿಗೆ ಸೇರಿಸುವ ಪ್ರಕ್ರಿಯೆಯನ್ನ ಪಿಎಂಡಿಎಸ್ ಅಂತ ಹೇಳಿ ಕರಿತೀವಿ. ಸಿರಿಧಾನ್ಯಗಳನ್ನು, ತರಕಾರಿ ಬೀಜಗಳನ್ನು ಕೂಡ ಇದರಲ್ಲಿ ಸೇರಿಸಬಹುದು. ಬೇಸಿಗೆಯಲ್ಲಿ ಮಣ್ಣಿನ ಮೇಲೆ ಹಸಿರು ಹೊದಿಕೆಯನ್ನ ರಚನೆ ಮಾಡಲಾಗುತ್ತದೆ. ಮಣ್ಣಿನಲ್ಲಿ ತೇವಾಂಶ ಉಳಿಯುತ್ತೆ. ಎಲ್ಲಾ ರೀತಿಯ ಧಾನ್ಯಗಳನ್ನು ಮಿಶ್ರಣ ಮಾಡಿ ಹಾಕೋದ್ರಿಂದ ಮನೆಗೆ ಬೇಕಾಗುವ ಬೇಳೆಕಾಳುಗಳು ಕೂಡ ಸ್ವಲ್ಪ ಮಟ್ಟಿನಲ್ಲಿ ದೊರೆಯುತ್ತೆ. ತಮ್ಮ ಭೂಮಿಯಲ್ಲಿ ಯಾವ ಬೆಳೆ ಉತ್ಕೃಷ್ಟವಾಗಿ ಬರುತ್ತೆ ಅಂತ ಒಂದು ಸೂಚನೆಯನ್ನು ಕೂಡ ಇದು ನೀಡುತ್ತೆ. 1 ಎಕರೆಯಲ್ಲಿ ಪದ್ಧತಿಯನ್ನ ಅಳವಡಿಸಿದ್ರೆ ಸುಮಾರು 1.5-2 ತಿಂಗಳಲ್ಲಿ 10-12 ಟನ್ ಗೊಬ್ಬರವನ್ನು ಕೊಟ್ಟಂತೆ ಆಗುತ್ತೆ. ದ್ವಿದಳ ಧಾನ್ಯಗಳನ್ನ ಹಾಕುವುದರಿಂದ ವಾತಾವರಣದಲ್ಲಿರತಕ್ಕಂತಹ ಸಾರಜನಕವನ್ನ ಹೆಚ್ಚಿನ ಮಟ್ಟದಲ್ಲಿ ಸ್ಥಿರೀಕರಣ ಆಗುವಂತಹ ಒಂದು ಪ್ರಕ್ರಿಯೆ ಕೂಡ ಇದರಲ್ಲಾಗುತ್ತೆ. ರೈತರಿಗೆ ಸುಮಾರು 1 ಎಕರೆಗೆ 8-10 ಕೆಜಿ ಬೀಜಗಳು ಬೇಕಾಗಬಹುದು. 1.5-2 ಸಾವಿರ ಒಂದು ಬೀಜದ ವೆಚ್ಚ ಬರುತ್ತೆ. ಈ ವಿಧಾನವನ್ನ ಸಣ್ಣ ಮತ್ತು ಅತಿ ಸಣ್ಣ ರೈತರು ಸುಲಭ ರೂಪದಲ್ಲಿ ಕಡಿಮೆ ಖರ್ಚಿನಲ್ಲ ಶೀಘ್ರವಾಗಿ ಉತ್ತಮ ಗೊಬ್ಬರ ಮಾಡುವ ಒಂದು ವಿಧಾನ ಇದು ಆಗಿರುತ್ತೆ.
0: ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಕಾವೇರಿ ವನ್ಯಜೀವಿ ಧಾಮದ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ 3 ಮೃತಪಟ್ಟ ಪ್ರಕರಣದ ಸತ್ಯಾಂಶ ಪರಿಶೀಲಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದಾರೆ. ಕೊಡಗು ಜಿಲ್ಲೆ ಭಾಗಮಂಡಲದಲ್ಲಿ ಈ ವಿಷಯ ತಿಳಿಸಿದ ಅವರು ತನಿಖಾ ವರದಿ ಆಧರಿಸಿ ಕಾನೂನಿನಡಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸ್ಪಷ್ಟಪಡಿಸಿದರು. ಗುಂಡಿನ ದಾಳಿಯಲ್ಲಿ ಮೃತಪಟ್ಟ ಮೂವರ ಕುಟುಂಬಕ್ಕೆ ಒಟ್ಟು 15 ಲಕ್ಷ ಪರಿಹಾರ ನೀಡುವುದಾಗಿ ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶ್ರಾವಣ ಮಾಸದ ಪಂಚಮಿ ತಿಥಿಯಾದ ಇಂದು ನಾಗರ ಪಂಚಮಿ. ನಾಗದೇವತೆಗಳ ಆರಾಧನೆಗೆ ತನ್ಮೂಲಕ ನಾಗಬನಗಳ ಸಂರಕ್ಷಣೆಗೆ ಮೀಸಲಾಗಿರುವ ಮಣ್ಣು ಪೂಜೆಯ ಸಾಂಪ್ರದಾಯಿಕ ಪ್ರಮುಖ ಹಬ್ಬ. ಶ್ರಾವಣ ಮಾಸದ 5ನೇ ದಿನದಂದು ಆಚರಿಸಲಾಗುವ ಈ ಹಬ್ಬ ಹಾವುಗಳ ಬಗ್ಗೆ ಭಕ್ತಿ, ರಕ್ಷಣೆಯ ಪಣ, ಪ್ರಕೃತಿಯ ಬಗ್ಗೆ ಗೌರವ ಮತ್ತು ವನ್ಯಜೀವಿಗಳೊಂದಿಗೆ ಶಾಂತಿಯುತ ಸಹಬಾಳ್ವೆ ಮಹತ್ವವನ್ನು ಪ್ರತಿನಿಧಿಸುತ್ತದೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಧಾರವಾಡ ತಾಲೂಕು ದೇವರ ಹುಬ್ಬಳ್ಳಿಯ ಹಿರಿಯ ಜಾನಪದ ತಜ್ಞೆ ಡಾ ಪಾರ್ವತ್ಯವ್ವ ಸಿದ್ದಪ್ಪ ಹೊಂಗಲ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
6: ನಾಗರ ಪಂಚಮಿ ಹೆಣ್ಣು ಮಕ್ಕಳ ಹಬ್ಬ. ಪಂಚಮಿಗೆ ನಾಗಪ್ಪಗೆ ಹಾಲು ಹೊಯ್ಯದಂದ್ರ ದೊಡ್ಡ ಖುಷಿ. ಹೆಣ್ಣು ಮಕ್ಕಳಿಗೆ ದೂರ ಇರ್ಲಿ ಲಗತ್ತಿರ್ಲಿ, ತವ್ರ ಮನಿ ಅಂದ್ರ ಹೆಣ್ಣು ಮಕ್ಕಳದು ಅಂತ ಸಡಗರ. ಮಳೆಗಾಲದಾಗ ಬರುವಂತ ಹಬ್ಬ. ಈ ಹಬ್ಬಕ್ಕ ಉಂಡಿ ಉಸಿಳಿ ಅಳ್ಳು ಗುಳ್ಳವನ್ನ ಆಡೋದಿಂದ ಹಿಡ್ಕೊಂಡು ಅಳ್ಳು ಹುರ್ಕೊಂಡು ಮಣ್ಣು ತಂದು ಗುಳ್ಳವನ್ನ ಮಾಡಿ 4 ಗುಳ್ಳವ ಆತಂದ್ರ ನಾಗಪ್ಪ ಬರ್ತಾನ. ಅವಾಗ ತಂಗಿ ಕರೆಯಕ ಅಣ್ಣ ಹೋಗುವಾಗ ತಂಗಿ ಬರ್ಲಿಲ್ಲ ಅಂದ್ರ ಅಣ್ಣಗ ಕಷ್ಟಕ್ಕೆ ದಾರಿ ನೋಡ್ತಿರ್ತಾಳಲ್ಲ. ನಾ

ಗ್ರಾಮಗಳು ದುಶ್ಚಟಗಳಿಂದ ಮುಕ್ತವಾಗಿ ಶಾಂತಿ ನೆಮ್ಮದಿಯ ಬದುಕು ಕಂಡುಕೊಂಡಾಗ ಗಾಂಧೀಜಿಯವರ ನೈಜ ಗ್ರಾಮ ಸ್ವರಾಜ್ಯದ ಕನಸು ನನಸಾಗಲಿದೆ ಎಂದು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಹೇಳಿದ್ದಾರೆ. ಕೊಪ್ಪಳ ತಾಲೂಕು ಹಟ್ಟಿ ಗ್ರಾಮದಲ್ಲಿ ಸಂಯಮ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ, ಚಿತ್ತರಿಗಿ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಇಳಕಲ್ಲಿನ ಶ್ರೀ ಗುರುಮಹಾಂತ ಶ್ರೀಗಳು ಹಾಗೂ ರಬಕವಿಯ ಶ್ರೀ ಗುರುಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ಹಟ್ಟಿ ಗ್ರಾಮದ ಮಹಿಳೆಯರನ್ನು ಸನ್ಮಾನಿಸಿ ಹಟ್ಟಿ ಗ್ರಾಮಕ್ಕೆ ರಾಜ್ಯ ಸಂಯಮ ಪ್ರಶಸ್ತಿ ಪ್ರದಾನಿಸಿದರು. 10 ಗ್ರಾಮಗಳಿಗೆ ಮದ್ಯಮುಕ್ತ ಅಭಿನಂದನಾ ಪ್ರಶಸ್ತಿ ನೀಡಿ ಗಣ್ಯರು ಗೌರವಿಸಿದರು. ಲಾಲ್ ಸಾಯಿ ಸಮಿತ್ ಸಿ ಬಂಧು ಅವರು ಭಾನುವಾರ ಮುಕ್ತಾಯಗೊಂಡ ರಾಜ್ಯ ಶಟಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದುಕೊಂಡರು. ಅಮಿತ್ ರಾಜ್ ಪುರುಷರ ಡಬಲ್ಸ್ 19 ವರ್ಷದೊಳಗಿನ ಪುರುಷರ ಮತ್ತು ಮಿಶ್ರ ಡಬಲ್ಸ್ ವಿಭಾಗಗಳಲ್ಲಿ ಗೆದ್ದು ಹ್ಯಾಟ್ರಿಕ್ ಪ್ರಶಸ್ತಿಗಳಿಗೆ ಭಾಜನರಾದರು. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಆಯೋಜಿಸಿದ್ದ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿ 4ನೇ ಶ್ರೇಯಾಂಕದ ಆಟಗಾರ್ತಿ ಶೈನಾ ಮಣಿಮುತ್ತು ಜಯ ಸಾಧಿಸಿದರು. ಪುರುಷರ ಡಬಲ್ಸ್ ಫೈನಲ್ ಪಂದ್ಯದಲ್ಲಿ ಅಮಿತ್ ರಾಜ್ ಹಾಗೂ ಯದುನಂದನ್ ಜೋಡಿ ಗೆದ್ದರೆ ಮಹಿಳೆಯರ ವಿಭಾಗದಲ್ಲಿ ಅಶ್ವಿನಿ ಭಟ್ ಹಾಗೂ ಶಿಖಾ ಗೌತಮ್ ಜೋಡಿ ವಾಕ್ ಓವರ್ ಪಡೆದು ಪ್ರಶಸ್ತಿ ಜಯಿಸಿದರು. ಮಿಶ್ರ ಡಬಲ್ಸ್ನಲ್ಲಿ ಕಿಶಾಲ್ ಗಣಪತಿ ಹಾಗೂ ನೈಸಾ ಕಾರ್ಯಪ್ಪ ಪ್ರಶಸ್ತಿಗೆ ಭಾಜನರಾದರು. ಕೆಬಿಎ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ವಿಜೇತರನ್ನು ಗೌರವಿಸಿದರು. ರಾಜ್ಯ ಬಾಸ್ಕೆಟ್ಬಾಲ್ ಸಂಸ್ಥೆ ಬೆಂಗಳೂರಿನ ಶ್ರೀ ಕಂಠೀರವ ಒಳಾಂಗಣ ಕ್ರೀಡಾಂಗಣದ ಕರ್ನಾಟಕ ಒಲಿಂಪಿಕ್ ಭವನದಲ್ಲಿ ಆಯೋಜಿಸಿದ್ದ ವಿಶೇಷ ಸಮಾರಂಭದಲ್ಲಿ ವಿವಿಧ ರಾಷ್ಟೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಪದಕಗಳನ್ನು ಮುಡಿಗೇರಿಸಿಕೊಂಡಿರುವ ಕರ್ನಾಟಕ ರಾಜ್ಯದ ಜೂನಿಯರ್ ಹಾಗೂ 23 ವರ್ಷದೊಳಗಿನವರ ಬಾಸ್ಕೆಟ್ಬಾಲ್ ತಂಡಗಳ ಆಟಗಾರರಿಗೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸನ್ಮಾನಿಸಿ ಗೌರವಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಇಂದು ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳ ಸಮಾವೇಶ. ನಬಾರ್ಡ್ ಸಹಯೋಗ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ವಿವಿಧ ಧಾನ್ಯಗಳ ಮುಂಗಾರು ಪೂರ್ವ ನೇರ ಒಣಬಿತ್ತನೆ. ಇಂದು ಶ್ರಾವಣ ಮಾಸದ ಪಂಚಮಿ ತಿಥಿ, ನಾಡಿನಾದ್ಯಂತ ನಾಗ ಆರಾಧನೆ. ಲಾಲ್ ಸಾಯಿ ಸಮಿತ್ ಹಾಗೂ ಶೈನಾ ಮಣಿಮುತ್ತು ರಾಜ್ಯ ಶಟಲ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಚಾಂಪಿಯನ್ಸ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಬೆಳಗ ನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆ ತೊರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಭಾವಸ್ಪಂದನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ಜೆ ಶ್ರಾವ್ಯ ಹನುಮನೆ. ಈ ಹೊತ್ತಿನ ವಿಶೇಷ ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ಇವರ ಕುರಿತಾದ ಕಾರ್ಯಕ್ರಮ ಈ ಹೊತ್ತಿನ ಭಾವಸ್ಪಂದನ ಕಾರ್ಯಕ್ರಮ. ಇದೀಗ ಕೇಳಿ ಪ್ರೇಮಲತಾ ದಿವಾಕರ್ ಅವರ ಗಾಯನದಲ್ಲಿ ಪ್ರೀತಿಪೂರ್ಣ ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆಯ ಭಾವಗೀತೆ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಭಾವಸ್ಪಂದನ ಕಾರ್ಯಕ್ರಮ. ಇಂದಿನ ವಿಶೇಷ ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್. ಇವರು ಕನ್ನಡ ಸಾಹಿತ್ಯ ಲೋಕದ ಅತ್ಯಂತ ಪ್ರಸಿದ್ಧ ಕವಿ ಹಾಗೂ ಸಾಹಿತಿಗಳಲ್ಲಿ ಒಬ್ಬರು. ಅವರ ಪೂರ್ಣ ಹೆಸರು ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್. 1978 ಹೊರಬಂದ ಅವರ ಕವನ ಸಂಕಲನ ಮತ್ತು ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ಈ ಭಾವಗೀತೆ ಯಶಸ್ಸು ಕಂಡು ಅವರನ್ನ ಕನ್ನಡಿಗರು ಪ್ರೀತಿಯಿಂದ ನಿತ್ಯೋತ್ಸವ ಕವಿ ಎಂದೇ ಗುರುತಿಸುತ್ತಾರೆ. ಇದೀಗ ಮುಂದಿನ ಗೀತೆ ಕೆಎಸ್ ಚಂದ್ರಿಕಾ ಅವರ ಗಾಯನದಲ್ಲಿ.

ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ಇವರು ಮೂಲತಃ ಭೂವಿಜ್ಞಾನದ ಪ್ರಾಧ್ಯಾಪಕರಾಗಿದ್ದು ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ಸೇರಿದಂತೆ ಸರ್ಕಾರದ ವಿವಿಧ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿ 1994 ನಿವೃತ್ತರಾದರು. ನಿತ್ಯೋತ್ಸವ ಮನಸ್ಸು ಗಾಂಧಿ ಬಜಾರು, ಸಂಜೆ 5 ಮಳೆ, ಅನಾಮಿಕ ಆಂಗ್ಲರು ಮುಂತಾದ ಪ್ರಸಿದ್ಧ ಕವನ ಸಂಕಲನಗಳನ್ನು ಮತ್ತು ಶೇಕ್ಸ್ಪಿಯರ್ ಹಾಗೂ ಪ್ಯಾಬ್ಲೋ ನೆರಡು ಅವರ ಕೃತಿಗಳ ಅನುವಾದಗಳನ್ನು ರಚಿಸಿದ್ದಾರೆ. 2007 ಶಿವಮೊಗ್ಗದಲ್ಲಿ ನಡೆದ 73 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿದ್ದರು. ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ಇವರ ಕುರಿತಾದ ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿಯಲಿದೆ. ಇದೀಗ ಸಮಯ ಆಗಲಿದೆ 7:35. ಕೇಳಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಲಡಾಖ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಇಂದಿನಿಂದ ಜನಗಣತಿ 2027 ಸ್ವಯಂ ನೋಂದಣಿ ಪ್ರಕ್ರಿಯೆ ಆರಂಭ. ಯುಜಿಸಿ ನೆಟ್ 2026 ಪ್ರಶ್ನೆ ಪತ್ರಿಕೆಗಳಲ್ಲಿ ದೋಷಗಳ ಹಿನ್ನೆಲೆ 3 ವಿಷಯಗಳಿಗೆ ಮರುಪರೀಕ್ಷೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಇಂದು ಪರಿಸರ ಕಾರ್ಯಕಾರಿ ಗುಂಪು ಮತ್ತು ಸಂಪರ್ಕ ಗುಂಪಿನ ಹಿರಿಯ ಅಧಿಕಾರಿಗಳ ಸಭೆ. ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನವದೆಹಲಿಯಲ್ಲಿ ಇಂದು ಆರಂಭ. ವಾರ್ತೆಗಳ ವಿವರ. ಲಡಾಖ್ ಮತ್ತು ಜಮ್ಮು ಕಾಶ್ಮೀರದ ಹಿಮಾವೃತ ಪ್ರದೇಶಗಳಲ್ಲಿ ಜನಗಣತಿ 2027 ಸ್ವಯಂ ನೋಂದಣಿ ಪ್ರಕ್ರಿಯೆ ಇಂದಿನಿಂದ ಆರಂಭವಾಗಿದ್ದು ಇದೇ 31ರವರೆಗೆ ನಡೆಯಲಿದೆ. ಸೆಪ್ಟೆಂಬರ್ 1-30ರವರೆಗೆ ನಡೆಯಲಿರುವ ಮನೆ ಮನೆ ಗಣತಿ ಸಮೀಕ್ಷೆಗೂ ಮುನ್ನ ಸಾರ್ವಜನಿಕರು ತಮ್ಮ ವಿವರಗಳನ್ನು ಡಿಜಿಟಲ್ ರೂಪದಲ್ಲಿ ಸ್ವತಃ ದಾಖಲಿಸಲು ಈ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಜನಗಣತಿ ನಿರ್ದೇಶಕ ಅಮಿತ್ ಶರ್ಮಾ ತಿಳಿಸಿದ್ದಾರೆ. ಈ ಬಾರಿಯ ಜನಗಣತಿಯಲ್ಲಿ ಜಾತಿಯ ವಿವರವೂ ಸೇರಿದಂತೆ ಜನಸಂಖ್ಯಾ ವಿವರ, ಫಲವತ್ತತೆ, ಉದ್ಯೋಗ ಸೇರಿದಂತೆ ವಿವಿಧ ವಿಷಯಗಳಿಗೆ ಸಂಬಂಧಿಸಿದ ಸುಮಾರು 40 ಪ್ರಶ್ನೆಗಳಿವೆ. ಜಮ್ಮು ಕಾಶ್ಮೀರದ 16 ಜಿಲ್ಲೆಗಳ ಹಿಮಾವೃತ ಪ್ರದೇಶದ ನಿವಾಸಿಗಳು ಮತ್ತು ಲಡಾಖ್ನ ಎಲ್ಲಾ ಸಾರ್ವಜನಿಕರು ನಿಗದಿತ ಅವಧಿಯೊಳಗೆ ಸ್ವಯಂ ವಿವರ ನಮೂದಿಸುವಂತೆ ಕೋರಲಾಗಿದೆ. ಲಡಾಖ್ ಪ್ರದೇಶಕ್ಕೆ 2026 ಅಕ್ಟೋಬರ್ 1 ಮಧ್ಯರಾತ್ರಿಯನ್ನು ಉಲ್ಲೇಖಿತ ದಿನಾಂಕವನ್ನಾಗಿ ಅಧಿಸೂಚಿಸಲಾಗಿದ್ದು ದೇಶದ ಉಳಿದ ಭಾಗಗಳಿಗೆ 2027 ಮಾರ್ಚ್ 1 ಎಂದು ನಿಗದಿಪಡಿಸುವ ನಿರೀಕ್ಷೆ ಇದೆ. ಇನ್ನು ಲಡಾಖ್ನಲ್ಲಿರುವ ಮಿಲಿಟರಿ, ಐಟಿಬಿಪಿ ಮತ್ತು ವಾಯುಪಡೆಯಂತಹ ವಿಶೇಷ ಸೇನಾ ಸೌಲಭ್ಯಗಳನ್ನು ಗಣತಿಯ 2 ಹಂತದಲ್ಲಿ ಸೇರ್ಪಡೆಗೊಳಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಯುಜಿಸಿ ನೆಟ್ ಪರೀಕ್ಷೆಯ ಇಂಗ್ಲಿಷ್, ವಾಣಿಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವಾರು ದೋಷಗಳ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ 3 ವಿಷಯಗಳಿಗೆ ಮರುಪರೀಕ್ಷೆಯನ್ನು ಘೋಷಿಸಿದೆ. ಸೆಪ್ಟೆಂಬರ್ 9 ಬೆಳಿಗ್ಗೆ 9 ಮಧ್ಯಾಹ್ನ 12 ಗಂಟೆಯವರೆಗೆ ಇಂಗ್ಲಿಷ್ ವಿಷಯದ ಪರೀಕ್ಷೆಯನ್ನು ಮೊದಲ ಪಾಳಿಯಲ್ಲಿ ನಡೆಸಲಾಗುವುದು ಮತ್ತು ವಾಣಿಜ್ಯಶಾಸ್ತ್ರವನ್ನು ಅದೇ ದಿನ ಮಧ್ಯಾಹ್ನ 3 ಸಂಜೆ 6 ಗಂಟೆಯವರೆಗೆ 2 ಪಾಳಿಯಲ್ಲಿ ನಡೆಸಲಾಗುವುದು ಎಂದು ಎನ್ಟಿಎ ತಿಳಿಸಿದೆ. ಸಮಾಜಶಾಸ್ತ್ರ ಪರೀಕ್ಷೆಯನ್ನು ಸೆಪ್ಟೆಂಬರ್ 10 ಬೆಳಗ್ಗೆ 9 ಮಧ್ಯಾಹ್ನ 12 ಮೊದಲ ಪಾಳಿಯಲ್ಲಿ ನಡೆಸಲಾಗುವುದು. ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕರ ಅರ್ಹತೆ ಮತ್ತು ಪಿಎಚ್ಡಿ ಕಾರ್ಯಕ್ರಮಗಳ ಪ್ರವೇಶಕ್ಕಾಗಿ ಜೂನ್ 22-30 87 ವಿಷಯಗಳಲ್ಲಿ ಯುಜಿಸಿ ನೆಟ್ ಪರೀಕ್ಷೆಯನ್ನು ಎನ್ಟಿಎ ನಡೆಸಿತ್ತು. ಕೆಲವು ದೋಷಗಳ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಈ ದೋಷಗಳನ್ನು ಪರಿಶೀಲಿಸಲು ಎನ್ಟಿಎ ಒಂದು ಸಮಿತಿಯನ್ನು ರಚಿಸಿತ್ತು. ನ್ಯಾಯಯುತ ಮತ್ತು ದೋಷಮುಕ್ತ ಪರೀಕ್ಷೆಯನ್ನು ನಡೆಸುವ ಹಿತದೃಷ್ಟಿಯಿಂದ ಈ 3 ವಿಷಯಗಳಿಗೆ ಮರುಪರೀಕ್ಷೆ ನಡೆಸಬೇಕೆಂದು ಸಮಿತಿ ಶಿಫಾರಸು ಮಾಡಿತ್ತು. ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಇಂದು ನವದೆಹಲಿಯಲ್ಲಿ ರಾಷ್ಟೀಯ ಅನುಭವ್ ಪ್ರಶಸ್ತಿ 2026 ಪ್ರದಾನ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಿಂಚಣಿ ಮಿತ್ರ ಕೈಪಿಡಿ ಹಾಗೂ ರಾಷ್ಟ್ರವ್ಯಾಪಿ ಡಿಜಿಟಲ್ ಜೀವನ್ ಪ್ರಮಾಣಪತ್ರ ಅಭಿಯಾನ 5 ಮಾರ್ಗಸೂಚಿಗಳನ್ನು ಸಹ ಬಿಡುಗಡೆ ಮಾಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ನಿವೃತ್ತರಾಗುತ್ತಿರುವ ನೌಕರರಿಗಾಗಿ ರೂಪಿಸಲಾದ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪ್ರದರ್ಶಿಸಲು 17 ಪಿಂಚಣಿ ವಿತರಣಾ ಬ್ಯಾಂಕ್ಗಳ ಪ್ರದರ್ಶನವನ್ನು ಸಹ ಆಯೋಜಿಸಲಾಗಿದೆ. ಈ ಬಾರಿಯ ರಾಷ್ಟೀಯ ಅನುಭವ ಪ್ರಶಸ್ತಿಗೆ ಆಯ್ಕೆಯಾಗಿರುವ 15 ಪ್ರಶಸ್ತಿ ವಿಜೇತರು ಪಾಸ್ಪೋರ್ಟ್ ಸೇವಾ ಕೇಂದ್ರಗಳ ಸ್ಥಾಪನೆ, ಹಳೆಯ ನಿಯಮಗಳ ರದ್ದು ಮತ್ತು ಹೊಸ ನಿಯಮಗಳ ರಚನೆ, ಆಡಳಿತ ಹಾಗೂ ಲೆಕ್ಕಪತ್ರ ನಿರ್ವಹಣೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮತ್ತು ಇಂಧನ ಸಂರಕ್ಷಣೆಯಂತಹ ಸರ್ಕಾರದ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ. ಜಾರ್ಖಂಡ್ ಲೋಕಸೇವಾ ಆಯೋಗ ಜೆಪಿಎಸ್ಸಿ ಮತ್ತು ಸಿಬ್ಬಂದಿ ನೇಮಕಾತಿ ಆಯೋಗ ಜೆಎಸ್ಎಸ್ಸಿ ನಡೆಸಿದ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ತೀವ್ರಗೊಂಡಿದ್ದು, ರಾಂಚಿಯಲ್ಲಿ ನಿನ್ನೆ ಪ್ರತಿಭಟನೆಕಾರರು ಮುಖ್ಯಮಂತ್ರಿ ಹೇಮಂತ್ ಸೊರೆನ್, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರ ಅಣಕು ಪುತ್ತಳಿಗಳನ್ನು ದಹಿಸಿ ಪ್ರತಿಭಟಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ ವಿದ್ಯಾರ್ಥಿಗಳು ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಪರೀಕ್ಷೆಗಳನ್ನು ಕೂಡಲೇ ರದ್ದುಗೊಳಿಸಬೇಕೆಂಬ ತಮ್ಮ ಬೇಡಿಕೆಗಳನ್ನು ಪುನರುಚ್ಚರಿಸಿದ್ದಾರೆ. ಇದರ ಜೊತೆಗೆ ಬರುವ ಇದೇ 30 ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸಕ್ಕೆ ಮುತ್ತಿಗೆ ಹಾಕುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಮತ್ತೊಂದೆಡೆ ಈ ಬಿಕ್ಕಟ್ಟು ಶಮನಗೊಳಿಸಲು ರಾಜ್ಯ ಸರ್ಕಾರ ಸಂಧಾನದ ಮಾರ್ಗ ಅನುಸರಿಸಿದ್ದು, ಮಾತುಕತೆಗಾಗಿ ಇಂದು ಮಧ್ಯಾಹ್ನ 2 ಗಂಟೆಗೆ ಪ್ರತಿಭಟನಾ ನಿರತ ವಿದ್ಯಾರ್ಥಿ ಪ್ರತಿನಿಧಿಗಳನ್ನು ಸಭೆಗೆ ಆಹ್ವಾನಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ನಾಳೆ ನವದೆಹಲಿಯಲ್ಲಿ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯನ್ನು ಆಯೋಜಿಸಿದೆ. ಈ ಸಭೆಗೆ ಮುಂಚಿತವಾಗಿ ಇಂದು ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಕುರಿತಾದ ಪರಿಸರ ಕಾರ್ಯಕಾರಿ ಗುಂಪು ಮತ್ತು ಸಂಪರ್ಕ ಗುಂಪಿನ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆ ನಡೆಯಲಿದೆ. ಈ ಕಾರ್ಯಕ್ರಮ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ 2026 ಧ್ಯೇಯವಾಕ್ಯ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬುದರ ಕುರಿತಾಗಿ ನಡೆಯಲಿದೆ. ಬ್ರಿಕ್ಸ್ ಪರಿಸರ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ವಹಿಸಲಿದ್ದಾರೆ. ಭಾರತದ ಅಧ್ಯಕ್ಷತೆಯ ಭಾಗವಾಗಿ ಬ್ರಿಕ್ಸ್ ಪರಿಸರ ಕಾರ್ಯಕಾರಿ ಗುಂಪಿನ ಅಡಿಯಲ್ಲಿ ಕೇಂದ್ರೀಕೃತ ತೊಡಗಿಸಿಕೊಳ್ಳುವಿಕೆಗಾಗಿ ಭಾರತ ಸುಸ್ಥಿರ ಜೀವನ ಶೈಲಿಯನ್ನು ಉತ್ತೇಜಿಸುವುದು, ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ ಮತ್ತು ವಿಪತ್ತು ಸ್ಥಿತಿಸ್ಥಾಪಕತ್ವ, ವೃತ್ತಾಕಾರದ ಆರ್ಥಿಕತೆ ಮತ್ತು ಹೊಂದಾಣಿಕೆ ಎಂಬ 4 ಆದ್ಯತೆಯ ಕ್ಷೇತ್ರಗಳನ್ನು ಗುರುತಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ವಿಶಾಖಪಟ್ಟಣಕ್ಕೆ ಬರುವ ಮತ್ತು ಅಲ್ಲಿಂದ ಹೊರಡುವ ಏರ್ ಇಂಡಿಯಾದ ಎಲ್ಲಾ ವಿಮಾನಗಳು ಇಂದಿನಿಂದ ಭೋಗಪುರಂನ ಹೊಸ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಅಸ್ತಿತ್ವದಲ್ಲಿರುವ ವಿಮಾನ ನಿಲ್ದಾಣ ಕೋಡ್ VTZ ಅನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸಲಿದೆ ಎಂದು ಘೋಷಣೆ ಮಾಡಿದೆ. ಭೋಗಪುರಂ ಮತ್ತು ದೆಹಲಿ ನಡುವೆ ವಾರಕ್ಕೊಮ್ಮೆ 14 ವಿಮಾನಗಳನ್ನು ನಿರ್ವಹಿಸುವುದನ್ನು ಮುಂದುವರಿಸಲಾಗುವುದು ಎಂದು ಏರ್ ಇಂಡಿಯಾ ತಿಳಿಸಿದೆ. 77,342 ಚದರ ಮೀಟರ್ಗಳಲ್ಲಿ ವ್ಯಾಪಿಸಿರುವ ಹೊಸ ಟರ್ಮಿನಲ್ ಪ್ರಯಾಣಿಕರ ಸೌಕರ್ಯ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಇದು 22 ಚೆಕ್ಇನ್ ಕೌಂಟರ್ಗಳು, 18 ಸ್ವಯಂ ಬ್ಯಾಗೇಜ್ ಡ್ರಾಪ್ ಘಟಕಗಳು, ಸುಧಾರಿತ ಸ್ಕ್ರೀನಿಂಗ್ ವ್ಯವಸ್ಥೆಗಳು, ಆಧುನಿಕ ಬ್ಯಾಗೇಜ್ ನಿರ್ವಹಣಾ ಸೌಲಭ್ಯಗಳು ಮತ್ತು ತಡೆರಹಿತ ಪ್ರಯಾಣಿಕರ ಅನುಭವಕ್ಕಾಗಿ 7 ಏರೋ ಬ್ರಿಡ್ಜ್ಗಳನ್ನು ಹೊಂದಿದೆ. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದು BWF ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ಗೆ ಚಾಲನೆ ದೊರೆಯಲಿದೆ. ಪಂದ್ಯಾವಳಿಯ ಮೊದಲ ದಿನದ ಭಾರತದ ಪ್ರಮುಖ ಆಟಗಾರರು ತಮ್ಮ ಸವಾಲು ಆರಂಭಿಸಲಿದ್ದಾರೆ. ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಮಾಜಿ ವಿಶ್ವ ಚಾಂಪಿಯನ್ಶಿಪ್ ಚಾಂಪಿಯನ್ ಹಾಗೂ 9ನೇ ಶ್ರೇಯಾಂಕಿತೆ ಪಿವಿ ಸಿಂಧು ಐರ್ಲೆಂಡ್ನ ಸೋಫಿಯಾ ನೊಬೆಲ್ ಅವರನ್ನು ಎದುರಿಸಲಿದ್ದಾರೆ. ಮಹಿಳಾ ಡಬಲ್ಸ್ ವಿಭಾಗದ ಮೊದಲ ಸುತ್ತಿನಲ್ಲಿ ಭಾರತದ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಸ್ಪೇನ್ನ ಪೌಲಾ ಲೋಪೆಜ್ ಹಾಗೂ ಲೂಸಿಯಾ ರೋಡ್ರಿಕ್ಸ್ ಜೋಡಿಯನ್ನು ಎದುರಿಸಲಿದೆ. ಇನ್ನು ಸಂಜೆ ನಡೆಯಲಿರುವ ಪುರುಷರ ಸಿಂಗಲ್ಸ್ ವಿಭಾಗದ ಪಂದ್ಯದಲ್ಲಿ ಭಾರತದ ಆಯುಷ್ ಶೆಟ್ಟಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಹಾಗೂ ಹಾಲಿ ಚಾಂಪಿಯನ್ ಚೀನಾದ ಶಿ ಯೋಖಿ ವಿರುದ್ದ ಸೆಣಸಾಟ ನಡೆಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದಲ್ಲಿ 5ನೇ ಶ್ರೇಯಾಂಕಿತ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಮೊದಲ ಸುತ್ತಿನಲ್ಲಿ ಬೈ ಪಡೆದು ಈಗಾಗಲೇ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮತ್ತೊಂದೆಡೆ MR ಅರ್ಜುನ್ ಮತ್ತು ಹರಿಹರನ್ ಅಂಸಕರಣ್ ಜೋಡಿಯು ಐರ್ಲೆಂಡ್ನ ಸ್ಕಾಟ್ ಗಿಲ್ಡಿಯಾ ಹಾಗೂ ಪೌಲ್ ರೆನಾಲ್ಡ್ಸ್ ಜೋಡಿಯನ್ನು ಎದುರಿಸಲಿದೆ. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ 15ನೇ ಶ್ರೇಯಾಂಕಿತ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯೂ ಸಹ ಬೈ ಪಡೆದು 32ರ ಹಂತಕ್ಕೆ ಮುನ್ನಡೆದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲಡಾಖ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಇಂದಿನಿಂದ ಜನಗಣತಿ 2027 ಸ್ವಯಂ ನೋಂದಣಿ ಪ್ರಕ್ರಿಯೆ ಆರಂಭ. ಯುಜಿಸಿ ನೆಟ್ 2020

ಇಪ್ಪತ್ತಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ದೋಷಗಳ ಹಿನ್ನೆಲೆ ಮೂರು ವಿಷಯಗಳಿಗೆ ಮರುಪರೀಕ್ಷೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಇಂದು ಪರಿಸರ ಕಾರ್ಯಕಾರಿ ಗುಂಪು ಮತ್ತು ಸಂಪರ್ಕ ಗುಂಪಿನ ಹಿರಿಯ ಅಧಿಕಾರಿಗಳ ಸಭೆ ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನವದೆಹಲಿಯಲ್ಲಿ ಇಂದು ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೇಸರ ನಗೆಮೊಗವ ಹೊತ್ತಾಗ,
3: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
4: ಎದೆ ತುಂಬಿ ಹಾಡಿದೆನು
2: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ,
3: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
5: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ.
2: ಒಲವ ಸಾಂಗತ್ಯಕ್ಕಾಗಿ ಆ ತೊರೆವ ಜೀವಕ್ಕೆ
3: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ
2: ಭಾವಸ್ಪಂದನ.
3: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3.
6: ಇದು ಭಾವಸ್ಪಂದನ ಕಾರ್ಯಕ್ರಮ. ಇಂದಿನ ವಿಶೇಷ ನಿತ್ಯೋತ್ಸವ ಕವಿ ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ಅವರ ಕುರಿತಾಗಿ ಇದೀಗ ಕೇಳಿ ಮುಂದಿನ ಭಾವಗೀತೆ, ಪುಷ್ಪಲತಾ ಚಂದ್ರಹಾಸ್ ಅವರ ಗಾಯನದಲ್ಲಿ.

0: ಪೂಜಾ ಬಿಎಸ್ ಅವರ ಗಾಯನದಲ್ಲಿ ಇದೀಗ ಭಾವಗೀತೆಯನ್ನ ಕೇಳಿದ್ರಿ. ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ಇವರಿಗೆ ಸಂದ ಪ್ರಮುಖ ಪ್ರಶಸ್ತಿಗಳು ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಚುಂಚ ಪ್ರಶಸ್ತಿ, ಕನ್ನಡ ರತ್ನ ತಿಲಕ ಸಂಗೀತ ಗಂಗಾ ಪ್ರಶಸ್ತಿ ಜೊತೆಗೆ ಪದ್ಮಶ್ರೀ ಪ್ರಶಸ್ತಿ. ಇದಾಗಿತ್ತು ಈ ಹೊತ್ತಿನ ನಮ್ಮ ಪ್ರೀತಿಯ ನಿತ್ಯೋತ್ಸವ ಕವಿ ಕೆಎಸ್ ನಿಸಾರ್ ಅಹಮದ್ ಅವರ ಕುರಿತಾದ ಭಾವಸ್ಪಂದನ ಕಾರ್ಯಕ್ರಮ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಆರ್ಜೆ ಶ್ರಾವ್ಯ ಹರುಮನೆ.
1: ದೇಚು, ಇನ್ನೂ ಬಸ್ ಬಂದಿಲ್ವಾ? ಒಳ್ಳೆ ಜಾಗದಲ್ಲಿ ನಿಂತಿದ್ಯಾ ಬಿಡು.
2: ಅಯ್ಯೋ, ಏನ್ ಮಾಡೋದಪ್ಪ, ಉಗಿಬೇಡಿ ಅಂದ್ರೆ ಬೋರ್ಡ್ ಮೇಲೆ ಉಗಿತಾರಲ್ಲ. ಬಸ್ ಸ್ಟ್ಯಾಂಡ್ ಅನ್ನ

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 8:31. ಹೆಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಈ ಹೊತ್ತು ಹೆಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸುತ್ತಮುತ್ತ ಸುದ್ದಿಗಳ ಕುರಿತಾಗಿ ಮಾತಾಡ್ತಾ ಸಾಗೋಣ. ಇದೀಗ ಮೊದಲಿಗೆ ಗೀತೆ ಕತ್ಲೆ ಚಿತ್ರದಿಂದ ಸಂಗೀತ ರವೀಂದ್ರನಾಥ್, ಸಂತೋಷ್ ವೆಂಕಿ ಅವರ ಗಾಯನದಲ್ಲಿ ಕಿನ್ನಾಲ್ ರಾಜ್ ಅವರ ಸಾಹಿತ್ಯ, ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ.

ನೀವು ಕೇಳ್ತಿದ್ರ ಹಲೋ ಕರ್ನಾಟಕ ಕಾರ್ಯಕ್ರಮ. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಿಜ್ಞಾನಿಗಳು ದಿನನಿತ್ಯದ ಕಸದ ರಾಶಿಗೆ ಸೇರುತ್ತಿದ್ದ ಹಾಲಿನ ಪ್ಲಾಸ್ಟಿಕ್ ಪ್ಯಾಕೆಟ್ಗಳನ್ನು ದೃಢವಾಗಿ ಹೈ ಪರ್ಫಾರ್ಮೆನ್ಸ್ ಇಂಜಿನಿಯರಿಂಗ್ ಪ್ಲಾಸ್ಟಿಕ್ ಆಗಿ ಮಾರ್ಪಡಿಸುವ ಕ್ರಾಂತಿಕಾರಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದಕ್ಕೆ ಪೇಟೆಂಟ್ ಕೂಡ ಪಡೆದುಕೊಂಡಿದ್ದಾರೆ. ಮೆಟೀರಿಯಲ್ಸ್ ಇಂಜಿನಿಯರಿಂಗ್ ವಿಭಾಗದ ಪ್ರೊಫೆಸರ್ ಸೂರ್ಯ ಸಾರಥಿ ಬೋಸ್ ಇವರ ನೇತೃತ್ವದಲ್ಲಿ ಭಾಸ್ಕರ್ ಬೋಹರಾ ಮತ್ತು ದೇಬಾಶ್ರಿತ ಕುಂಡು ಈ ಸಂಶೋಧನೆ ನಡೆಸಿದ್ದಾರೆ. ಹಾಲಿನ ಪ್ಯಾಕೆಟ್ಗಳಲ್ಲಿರುವ ಪಾಲಿ ಇಥೈಲಿನ್ ಸಾಂಪ್ರದಾಯಿಕ ವಿಧಾನದಲ್ಲಿ ಮರುಬಳಕೆ ಮಾಡಿದಾಗ ಪ್ರತಿ ಬಾರಿಯೂ ತನ್ನ ಗಟ್ಟಿತನವನ್ನು ಕಳೆದುಕೊಳ್ಳುತ್ತಿತ್ತು. ಹಾಲಿನ ಪ್ಯಾಕೆಟ್ ಪ್ಲಾಸ್ಟಿಕ್ ಅನ್ನು ಶಾಂಪೂ ಮತ್ತು ಎಣ್ಣೆ ಬಾಟಲಿಗಳಲ್ಲಿ ಬಳಸುವ ಪ್ರೊಪೈಲಿನ್ ಜೊತೆ ವಿಟ್ರಿಮರ್ಸ್ ಎಂಬ ವಿಶೇಷ ಅಣುಗಳ ಸಹಾಯದಿಂದ ಒಂದಾಗಿಸಲಾಗಿದೆ. ಈ ಹೊಸ ಮಿಶ್ರಣವು ಸಾಮಾನ್ಯ ಮರುಬಳಕೆಯ ಪ್ಲಾಸ್ಟಿಕ್ಗಿಂತ ದುಪ್ಪಟ್ಟು ವಿಸ್ತರಣಾ ಸಾಮರ್ಥ್ಯ ಅಂದರೆ ಟೆನ್ಸೈಲ್ ಸ್ಟ್ರೆಂತ್ ಹೊಂದಿದ್ದು 3 ಬಾರಿ ಮರುಬಳಕೆ ಮಾಡಿದರೂ ತನ್ನ ಗುಣಮಟ್ಟವನ್ನು ಕಳೆದುಕೊಳ್ಳೋದಿಲ್ಲ. ಈ ಕುರಿತಾಗಿ ಮತ್ತಷ್ಟು ಮಾತಾಡೋಣ. ಇದೀಗ ಗೀತೆ ರಕ್ಕಸ ಪುರದೋಳ್ ಚಿತ್ರದಿಂದ ವಿಜಯ್ ಪ್ರಕಾಶ್ ಅವರ ಗಾಯನದಲ್ಲಿ, ಬಿಎಸ್ ಮಂಜುನಾಥ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಸ್ಟುಡಿಯೋ ಸಮಯ 8:42. ಹೆಲೋ ಕರ್ನಾಟಕ ಕಾರ್ಯಕ್ರಮ. ನಾವು ಮಾತಾಡ್ತಾ ಇದ್ವಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವರ ಹೈ ಪರ್ಫಾರ್ಮೆನ್ಸ್ ಇಂಜಿನಿಯರಿಂಗ್ ಪ್ಲಾಸ್ಟಿಕ್ ಕುರಿತಾಗಿ. ಇದರ ಬಳಕೆ ಎಲ್ಲೆಲ್ಲಿ ಮಾಡಬಹುದು? ಸಭಾಂಗಣಗಳ ಪೋಡಿಯಂಗಳು, ಪಾರ್ಕ್ ಅಥವಾ ಹೊರಾಂಗಣ ಬೆಂಚ್ಗಳನ್ನು ತಯಾರಿಸಲು ಇದನ್ನು ಬಳಸಬಹುದು. ರಸ್ತೆ ಡಿವೈಡರ್ಗಳು, ಬಸ್ ತಂಗುದಾಣಗಳು ಹಾಗೂ ಕಾಂಕ್ರೀಟ್ ಪರ್ಯಾಯವಾದ ದೃಢವಾದ ಸಾಮಗ್ರಿಗಳನ್ನು ನಿರ್ಮಿಸಬಹುದು. ಇನ್ನು ಮನೆಯಲ್ಲಿ ಹಾಲಿನ ಪ್ಯಾಕೆಟ್ ಮರುಬಳಕೆ ಹೇಗೆ ಮಾಡಬಹುದು? ಹಾಲಿನ ಕವರ್ಗಳನ್ನು ತೆಗೆಯುವಾಗ ಸಣ್ಣ ಮೂಲೆಯ ತುದಿಯನ್ನು ಪೂರ್ತಿಯಾಗಿ ಕತ್ತರಿಸಿ ಬೇರ್ಪಡಿಸಬೇಡಿ, ಅದು ಮೇನ್ ಕವರ್ಗೆ ಜೋಡಿಸಿರಲಿ. ಇದು ಮೈಕ್ರೋ ಪ್ಲಾಸ್ಟಿಕ್ ಆಗೋದನ್ನು ತಡೆಯುತ್ತೆ. ಹಾಲಿನ ಕವರ್ ತೊಳೆದು ಚೆನ್ನಾಗಿ ಒಣಗಿಸಿ ಸಂಗ್ರಹಿಸಿದ ಕವರ್ಗಳನ್ನು ಒಣ ಕಸದ ಬುಟ್ಟಿಯಲ್ಲಿಟ್ಟು ಬಿಬಿಎಂಪಿ ಕಸ ಸಂಗ್ರಹಕರಿಗೆ ಅಥವಾ ಒಣ ತ್ಯಾಜ್ಯ ಸಂಗ್ರಹಣಾ ಕೇಂದ್ರಗಳಿಗೆ ತಲುಪಿಸಿ. ಇದೀಗ ಮುಂದಿನ ಗೀತೆ ತೀರ್ಥರೂಪ ತಂದೆಯವರಿಗೆ. ಈ ಚಿತ್ರದಿಂದ ರಜತ್ ಹೆಗ್ಡೆ, ಈಶಾ ಸುಚಿ ಅವರ ಗಾಯನದಲ್ಲಿ, ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ, ಜೋ ಕೋಸ್ಟಾ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಹೆಲ್ಲೋ ಕರ್ನಾಟಕ ಕಾರ್ಯಕ್ರಮ. ಇಂದು ಸಂಗೀತ ನಾದ ಟ್ರಸ್ಟ್ ಇವರಿಂದ ಜಾನಕಮ್ಮ ಅವರಿಗೆ ಗೀತ ನಮನ ಹಾಗೂ ನುಡಿ ಗೌರವ. ಇದು ನಡೆಯಲಿದೆ ನಯನ ಸಭಾಂಗಣ ಕನ್ನಡ ಭವನ ರವೀಂದ್ರ ಕಲಾಕ್ಷೇತ್ರ ಆವರಣ ಜೆಸಿ ರಸ್ತೆ. ಸಮಯ ಮಧ್ಯಾಹ್ನ 3:30. ಇದೀಗ ಕೇಳಿ ಮುಂದಿನ ಗೀತೆ. ಯಾವ ಮೋಹನ ಮುರಳಿ ಕರೆಯಿತು ಈ ಚಿತ್ರದಿಂದ ಹರಿಚರಣ್ ಅವರ ಗಾಯನದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಅನಿಲ್ ಸಿಜೆ ಅವರ ಸಂಗೀತ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
5: ಇದೀಗ ಸ್ಟುಡಿಯೋ ಸಮಯ 8:54. ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ಪ್ರಾಯೋಜಕರು ಆಯುಷ್ ವಿಭಾಗ, ಕರ್ನಾಟಕ ಸರ್ಕಾರ.
6: ಆಕಾಶವಾಣಿ ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ ವಾಣಿ. ಅರಿಶಿಣ ಮತ್ತು ನೆಲ್ಲಿಕಾಯಿಗಳ ಔಷಧೀಯ ಗುಣಗಳ ಬಗ್ಗೆ ತಿಳಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಕೇಳಿ ಆಯುಷ್ ವಾಣಿ.
7: ಕೇಳುವರೆಲ್ಲರಿಗೂ ನಮಸ್ಕಾರ. ನಾವು ಆಹಾರವಾಗಿ ಅನೇಕ ಔಷಧೀಯ ಸಸ್ಯಗಳನ್ನು, ಔಷಧೀಯ ಮೂಲಿಕೆಗಳನ್ನ ಬಳಸ್ತಾ ಇರ್ತೇವೆ. ಆದರೆ ಅವುಗಳ ಪ್ರಾಮುಖ್ಯತೆ, ಅದರ ಗುಣಗಳು ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇವತ್ತು ನಾವು ನಿತ್ಯ ಬಳಸುವಂತಹ ಎರಡು ಔಷಧೀಯ ಸಸ್ಯಗಳ, ಔಷಧೀಯ ಮೂಲಿಕೆಗಳ, ಔಷಧೀಯ ಗುಣಗಳನ್ನು ತಿಳ್ಕೊಳ್ಳೋಣ, ಬನ್ನಿ. ಮೊದಲನೆಯದಾಗಿ ಅರಿಶಿಣ. ಇದರ ಸಸ್ಯಶಾಸ್ತ್ರೀಯ ಹೆಸರು ಅಂದರೆ ಬೊಟಾನಿಕಲ್ ನೇಮ್ ಕುರ್ಕುಮಾಲಾಂಗ ಅಂತ. ಇದರಲ್ಲಿ ಔಷಧೀಯ ಗುಣಗಳು ಯಥೇಚ್ಛವಾಗಿ ಇರುವ ಕಾರಣ ನಮ್ಮ ಹಿರಿಯರು ಇದನ್ನು ಆಹಾರದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿದ್ದಾರೆ. ಇದರ ಹೂವು ನೋಡಲು ಆಕರ್ಷಕ, ಸುವಾಸನೆ ಭರಿತ. ಇದನ್ನು ನಮ್ಮ ಮನೆ ಅಂಗಳದಲ್ಲಿ ಬೆಳೆಸಿದ್ರೆ ನಿತ್ಯ ಆಹಾರವಾಗಿ ಬಳಸಬಹುದು ಮತ್ತು ಇದನ್ನು ಅಲಂಕಾರಿಕವಾಗಿ ಸಹ ಕಾಣುತ್ತೆ. ನಮ್ಮ ಆರೋಗ್ಯ ರಕ್ಷಣೆ ಸಹ ಆಗುತ್ತೆ. ಹಸಿ ಅರಿಶಿನದ ಕೊಂಬನ್ನು ಮರಳು ಮಿಶ್ರಿತ ಕೆಂಪು ಮಣ್ಣಿನಲ್ಲಿ ಬೆಳಗಿನ ಜಾವ ಬಿಸಿಲು ಬೀಳುವ ಜಾಗದಲ್ಲಿ ಹಾಕಿ ನಿಯಮಿತವಾಗಿ ನೀರು ಕೊಡುತ್ತಾ ಬಂದರೆ 2-3 ತಿಂಗಳಲ್ಲಿ ಗಿಡ ಪೂರ್ಣ ಪ್ರಮಾಣದಲ್ಲಿ ಬೆಳೆಯುತ್ತೆ. ಇದರ ಎಲೆ, ಬೇರು ಮತ್ತು ಕೊಂಬು ಅಥವಾ ಗಡ್ಡೆಗಳಲ್ಲಿ ಔಷಧೀಯ ಗುಣ ಇದೆ. ಇದನ್ನು ಆಯುರ್ವೇದದಲ್ಲಿ ಸರ್ವ ರೋಗ ನಿವಾರಕ ಅಂತ ವಿವರಿಸಿದ್ದಾರೆ. ಇದರ ಅರ್ಥ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ, ದೇಹವನ್ನು ಶುದ್ಧೀಕರಿಸಿ ಅಂದರೆ ಡಿಟಾಕ್ಸ್ ಮಾಡಿ ಎಲ್ಲ ಥರದ ಕಾಯಿಲೆಗಳ ವಿರುದ್ಧ ಹೋರಾಡುವಂಥ ಶಕ್ತಿಯನ್ನು ಕೊಡುತ್ತೆ. ಮಕ್ಕಳಲ್ಲಿ ಮೇಲಿಂದ ಮೇಲೆ ಕೆಮ್ಮು, ನೆಗಡಿ, ಶೀತ ಉಂಟಾಗೋದು ಸಹಜ. ಇಂಥ ಪರಿಸ್ಥಿತಿಯಲ್ಲಿ ಅರಿಶಿಣವನ್ನು ಬಿಸಿ ಹಾಲಿಗೆ 1/2 ಚಮಚದಷ್ಟು ಪುಡಿಯನ್ನು ಬೆರೆಸಿ ದಿನಕ್ಕೆ 2 ಬಾರಿ ಕೊಡ್ತಾ ಬಂದರೆ ಈ ರೀತಿಯ ಶೀತ, ಕೆಮ್ಮು, ನೆಗಡಿ ಕಡಿಮೆ ಆಗುತ್ತೆ. ಇದನ್ನು ಗೋಲ್ಡನ್ ಮಿಲ್ಕ್ ಅಂತ ವಿದೇಶಗಳಲ್ಲೂ ಸಹ ಸೇವನೆ ಮಾಡ್ತಾರೆ. ಚರ್ಮದ ಅಲರ್ಜಿ ಮತ್ತು ಶ್ವಾಸಕೋಶ ಸಂಬಂಧಿತ ಅಲರ್ಜಿಗಳ ನಿಯಂತ್ರಣಕ್ಕೂ ಸಹ ಈ ಗೋಲ್ಡನ್ ಮಿಲ್ಕ್ ಅತ್ಯಂತ ಸಹಾಯಕ. ಅರಿಶಿಣವನ್ನು ಸಾಂಪ್ರದಾಯಿಕವಾಗಿ ಮುಖಕ್ಕೆ ಹಚ್ಚಿಕೊಳ್ಳಲು ಬಳಸಲಾಗುತ್ತೆ. ಮುಖಕ್ಕೆ ಅರಿಶಿಣವನ್ನು ಹಚ್ಚೋದ್ರಿಂದ ಮುಖದ ಕಾಂತಿ ಹೆಚ್ಚಾಗುತ್ತೆ, ಯಾವುದೇ ಚರ್ಮದ ಕಾಯಿಲೆ ಬರೋದಿಲ್ಲ ಹಾಗೂ ಮುಖದ ಮೇಲೆ ಕಂಡು ಬರುವಂತಹ ಅನಾವಶ್ಯಕವಾದ ಕೂದಲುಗಳು ಇಲ್ಲದಂತಾಗುತ್ತೆ. ನಿಯಮಿತವಾಗಿ ಅರಿಶಿಣ ಬಳಕೆ ಮಾಡೋದ್ರಿಂದ ತೂಕ ಸಹ ನಿಯಂತ್ರಣಕ್ಕೆ ಬರುತ್ತೆ. ರಾತ್ರಿ ವೇಳೆ ಒಂದು ದೊಡ್ಡ ಲೋಟದಷ್ಟು ನೀರಿಗೆ 1/4 ಚಮಚದಷ್ಟು ಅರಿಶಿಣ ಪುಡಿ ಹಾಕಿ, 1 ಚಿಟಿಕೆಯಷ್ಟು ಮೆಂತ್ಯ ಪುಡಿಯನ್ನು ಹಾಕಿ ರಾತ್ರಿ ಪೂರ್ತ ನೆನೆಸಿ ಬೆಳಗ್ಗೆ ಎದ್ದು ಸೋಸಿ ಆ ನೀರನ್ನು ಕುಡಿಯೋದ್ರಿಂದ ರಕ್ತದ ಸಕ್ಕರೆ ಅಂಶವನ್ನು ಸಹ ನಾವು ನಿಯಂತ್ರಿಸಬಹುದು ಹಾಗೂ ಮಧುಮೇಹದಲ್ಲಿ ಉಂಟಾಗುವಂತಹ ಸುಸ್ತು, ಕೈಕಾಲು ನೋವು ಇತ್ಯಾದಿ ಲಕ್ಷಣಗಳನ್ನು ಸಹ ನಾವು ನಿಯಂತ್ರಿಸಬಹುದು. ಅರಿಶಿಣದ ಎಲೆಯಲ್ಲೂ ಸಹ ಔಷಧ ಗುಣ ಇದೆ. ಇದನ್ನು ಸಹ ನಾವು ಆಹಾರವಾಗಿ ಬಳಸಬಹುದು. ಅರಿಶಿಣದ ಎಲೆಯನ್ನು ಸುತ್ತಿ ಬೇಯಿಸಿದಂತಹ ಇಡ್ಲಿನ ಕೊಟ್ಟೆ ಕಡುಬು ಅಂತ ಕರೀತಾರೆ. ಇದು ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕರವಾಗಿಯೂ ಸಹ ಇರುತ್ತೆ. ಅದೇ ರೀತಿ ಇನ್ನೊಂದು ಔಷಧೀಯ ಗುಣ ಇರುವಂತಹ ಸಸ್ಯ ನೆಲ್ಲಿಕಾಯಿ. ಇದರ ಬೊಟಾನಿಕಲ್ ನೇಮ್ ಅಥವಾ ಸಸ್ಯಶಾಸ್ತ್ರೀಯ ಹೆಸರು ಎಂಬ್ಲಿಕಾ ಆಫಿಸಿನಾಲಿಸ್. ಬಿಸಿಲು ಕಡಿಮೆ ಇರುವ ಜಾಗದಲ್ಲಿ, ಅಲ್ಪ ನೀರಿರುವ ಜಾಗದಲ್ಲೂ ಸಹ ಬೆಳೆಯುವಂತಹ ಒಂದು ಮಧ್ಯಮ ಗಾತ್ರದ ಮರ ಈ ನೆಲ್ಲಿಕಾಯಿ. ಇದರ ಹಣ್ಣು, ಬೀಜ, ಎಲೆಗಳಲ್ಲಿ ಔಷಧೀಯ ಗುಣ ಇದೆ. ಮಕ್ಕಳು ಮೇಲಿಂದ ಮೇಲೆ ಕಾಯಿಲೆ ಬೀಳುತ್ತಿದ್ರೆ ಹಾಗೂ ಹಿರಿಯರಲ್ಲೂ ಸಹ ನಿಯಮಿತವಾಗಿ ನೆಲ್ಲಿಕಾಯಿಯನ್ನು ಸೇವಿಸ್ತಾ ಬಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಕಾಯಿಲೆ ಬರುವಂತಹ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಮಧ್ಯಮ ವಯಸ್ಸು ದಾಟಿದ ನಂತರ ವಯೋಸಹಜವಾಗಿ ಅಂಗಾಂಗಗಳ ಶಕ್ತಿ ಕುಂದುತ್ತೆ. ಇದನ್ನು ತಡೆಗಟ್ಟಲು ಹಾಗೂ ವೃದ್ಧಾಪ್ಯದ ಲಕ್ಷಣಗಳನ್ನು ಸಹ ಮುಂದೂಡಲು ನೆಲ್ಲಿಕಾಯಿಯನ್ನು ದಿನನಿತ್ಯ ಸೇವನೆ ಮಾಡ್ತಾ ಬಂದರೆ ದೇಹಕ್ಕೆ ಹೊಸ ಚೈತನ್ಯ ದೊರೆಯುತ್ತೆ. ಆದ ಕಾರಣ ಆಯುರ್ವೇದದಲ್ಲಿ ಇದನ್ನು ನಿತ್ಯ ರಸಾಯನ ಅಂತ ಕರೆದಿದ್ದಾರೆ. ನೆಲ್ಲಿಕಾಯಿ ಬೀಜದ ಪುಡಿಯನ್ನ ನೀರಿನಲ್ಲಿ ನೆನೆಸಿ ಲೇಪಿಸಿ ಸ್ನಾನ ಮಾಡುವುದರಿಂದ ತಲೆಯ ಹೊಟ್ಟು ನಿಯಂತ್ರಣಕ್ಕೆ ಬರುತ್ತೆ. ಎಲೆಯನ್ನು ಮಿಕ್ಸಿಯಲ್ಲಿ ಅರೆದು ಕಲ್ಕ ಮಾಡಿಕೊಂಡು ಅಂದರೆ ಪೇಸ್ಟ್ ಮಾಡಿಕೊಂಡು ಹಚ್ಚುವುದರಿಂದ ಕೂದಲು ಸಹ ಸೊಂಪಾಗಿ ಬೆಳೆಯುತ್ತೆ. ನೆಲ್ಲಿಕಾಯಿನಲ್ಲಿ ಅನೇಕ ಪೋಷಕಾಂಶಗಳಿರುತ್ತೆ. ಅದರಲ್ಲೂ ಮುಖ್ಯವಾಗಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿರುತ್ತೆ. ವಿಟಮಿನ್ ಸಿ ನಮ್ಮ ದೇಹಕ್ಕೆ ಉಂಟಾಗುವ ಗಾಯಗಳನ್ನು ಗುಣಪಡಿಸಲು ಅತ್ಯವಶ್ಯಕ. ಈ ವಿಟಮಿನ್ ಸಿ ದೇಹಕ್ಕೆ ಹೊಸ ಚೈತನ್ಯ ನೀಡುತ್ತೆ. ನಾವು ಸೇವಿಸಿದಂಥ ಆಹಾರ ಸಂಪೂರ್ಣವಾಗಿ ರಕ್ತಗತವಾಗಲು ನೆಲ್ಲಿಕಾಯಿ ಸಹಕಾರಿಯಾಗಿದೆ. ನೆಲ್ಲಿಕಾಯಿಯನ್ನು ನಿತ್ಯ ಸೇವನೆ ಮಾಡುವುದರಿಂದ ಕಣ್ಣಿನ ಆರೋಗ್ಯಕ್ಕೆ ಹಿತಕರ, ದೃಷ್ಟಿಶಕ್ತಿ ಹೆಚ್ಚಾಗುತ್ತೆ. ಈ ಎಲ್ಲಾ ಕಾರಣಗಳಿಂದ ಆಯುರ್ವೇದದಲ್ಲಿ ಇದನ್ನು ನಿತ್ಯ ರಸಾಯನ ಅಂತ ಕರೆದಿದ್ದಾರೆ. ಈ ಎರಡೂ ಔಷಧೀಯ ಸಸ್ಯಗಳನ್ನು ನಿತ್ಯ ತಮ್ಮ ಆಹಾರದಲ್ಲಿ ಬಳಸಿ ಆರೋಗ್ಯದಿಂದಿರಿ.
6: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಅರಿಶಿಣ ಮತ್ತು ನೆಲ್ಲಿಕಾಯಿಗಳ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಕರು ಉಚಿತ ವಿದ್ಯುತ್.

0: 55 ನಿಮಿಷಕ್ಕೆ ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ನಿಮಿಷಕ್ಕೆ ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡು ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
6: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ 9:02. ಸಖತ್ ಸಾಂಗು ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಕನ್ನಡ ಗೀತೆಗಳನ್ನು ವಾಟ್ಸಪ್ನಲ್ಲಿ ಸಂದೇಶ ಕಳಿಸೋ ಮೂಲಕ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಇದೀಗ ಗೀತೆ, ನಿಮ್ಮದೇ ನೆಚ್ಚಿನ ಗೀತೆ. ಗಜಕೇಸರಿ ಚಿತ್ರದಿಂದ ಶಂಕರ್ ಮಹದೇವನ್, ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

ಆಶಾ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ವಾಣಿ ಜಯರಾಮ್ ಅವರ ಗಾಯನದಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಸಖತ್ ಸಾಂಗ್ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ತಮ್ಮಿಷ್ಟದ ಗೀತೆಗಳನ್ನ ನಮಗಾಗಿ ಪ್ಲೇ ಮಾಡಿ ಅಂತ ಸಂದೇಶಗಳನ್ನ ಕಳಿಸಿದ್ದಾರೆ. ಗಜೇಂದ್ರಗಡದಿಂದ ಶ್ರೀನಿವಾಸ್, ಪ್ರಸಾದ್ ಕಿಸರಮಡು ತುಮಕೂರಿನಿಂದ ಬೋಪ ವೆಂಕಟೇಶ್ ಅವರು, ನಾಗರತ್ನ ರಾಜಾಜಿನಗರದಿಂದ, ಸುಧಾ ಜಯಶ್ರೀ ಸುನಿಲ್ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಎನ್ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಪದ್ಮಜಾ ಶರತ್ ಭಿಡೆ ಹಂಪಿನಗರ ಬೆಂಗಳೂರಿನಿಂದ, ಮಂಡಿಕಲ್ ಕೃಪಾ ಉಮೇಶ್, ಕಬಾಡಿ ವೆಂಕಟೇಶ್ ಕಬಾಡಿ ಇಂದ್ರ ಬಿನ್ನಿಪೇಟೆಯಿಂದ. ನಮಗೊಂದು ಹಾಡು ಪ್ರಸಾರ ಮಾಡಿ ಅಂತ ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ನಾಗರಾಜ್ ಬಿಟಿಎಂ ಲೇಔಟ್ನಿಂದ ಸಂದೇಶವನ್ನು ಗಳಿಸಿದ್ದಾರೆ ಆನಂದ್ ಅವರು. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಗಾನಸುಮ ಪಟ್ಟ ಸೋಮನಹಳ್ಳಿ, ನಂದಾದೀಪ, ರಂಜಿತ, ದರ್ಶಿನಿ, ಮಂಡ್ಯ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ವೆಂಕಟೇಶ್ ಅಣ್ಣಿಗೆರೆಯಿಂದ ಸಂದೇಶವನ್ನು ಗಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ನೀವು ಸಹ ನಿಮ್ಮಿಷ್ಟದ ಗೀತೆಯನ್ನು ಕೋರಿ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013, 9480901013. ಇದೀಗ ಮುಂದಿನ ಗೀತೆ ಹೊಸ ಬೆಳಕು ಚಿತ್ರದಿಂದ ರಾಜ್ಕುಮಾರ್ ಅವರ ಗಾಯನದಲ್ಲಿ, ಶಿವದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ.

ಕಾಕನ ಕೋಟೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಿ ಅಶ್ವಥ್ ಅವರ ಗಾಯನದಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಸಾಹಿತ್ಯ, ಸಿ ಅಶ್ವಥ್ ಅವರದ್ದೇ ಸಂಗೀತ. ಸಖತ್ ಸಾಂಗು ಕಾರ್ಯಕ್ರಮ, ನಿಮ್ಮಿಷ್ಟದ ನೆಚ್ಚಿನ ಗೀತೆಗಳು ಕಾರ್ಯಕ್ರಮಕ್ಕೆ ಬಹಳಷ್ಟು ಸಂದೇಶಗಳು ನಮ್ಮನ್ನ ಬಂದು ತಲುಪಿವೆ. ಹುಬ್ಬಳ್ಳಿಯ ಕೇಶ್ವಾಪುರದ ಬನಶಂಕರಿ ಗಾರ್ಡನ್ ಇಂದ ನಿವೇದಿತ ಗುರುರಾಜ ನವಲಗುಂದ, ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ, ಮಹೇಶ್ ಹೊಸೂರ್ ಶಿಕಾರಿಪುರ, ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕು, ಸೋಮನಾಥ ಮತ್ತು ಕಲ್ಪಶ್ರೀ ಗುರು ಸಿದ್ದಾಪುರ ಗ್ರಾಮ ಜಗಳೂರು ತಾಲೂಕು, ಮಾಲತಿ ಬೆಂಗೇರಿ ಮೈಸೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ, ಸುಕನ್ಯಾ ಅಶ್ವಥ್ ನಾರಾಯಣ ಅವರು ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಅರುಣಾ ಮೈತ್ರಿ ಜೆಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ನಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ, ಚಂದ್ರಶೇಖರ ನಾಯ್ಕ ಜೀವನ ಭೀಮಾನಗರ ದಾವಣಗೆರೆಯಿಂದ ನಮ್ಮಿಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ನಿಮ್ಮಿಷ್ಟದ ನೆಚ್ಚಿನ ಗೀತೆಗಳು ಪ್ರಸಾರ ಆಗುತ್ತೆ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಇದೀಗ ಮುಂದಿನ ಗೀತೆ ಹೇಮಾವತಿ ಚಿತ್ರದಿಂದ, ಎಸ್ ಜಾನಕಿ ಅವರ ಗಾಯನದಲ್ಲಿ, ಚಿವುದಶಂಕರ್ ಅವರ ಸಾಹಿತ್ಯ, ಎಲ್ ವೈದ್ಯನಾಥನ್ ಅವರ ಸಂಗೀತ.

ತಿರುಗುಬಾಣ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಗಾಯನದಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ 9:37. ಸಖತ್ ಸಾಂಗು ಕಾರ್ಯಕ್ರಮಕ್ಕೆ ಮತ್ತಷ್ಟು ಜನ ರಿಕ್ವೆಸ್ಟ್ಗಳನ್ನು ಕಳಿಸಿದ್ದೀರಾ. ಯಶಸ್ವಿನಿ ಗಿರಿಜಮ್ಮ, ಅನ್ನಪೂರ್ಣ, ಎನ್ಇಎಸ್ ಬಡಾವಣೆ ಹೊಸದುರ್ಗದಿಂದ ಮಂಜುನಾಥ್, ಕಲ್ಲತಮ್ಮನಹಳ್ಳಿ. ನಂಬರ್ ಎಂಡಿಂಗ್ ವಿತ್ 9383 ಬೆಂಗಳೂರು ನಾಗರಭಾವಿಯಿಂದ ಸಂದೇಶವನ್ನು ಕಳಿಸಿದ್ದೀರಾ, ನಿಮ್ಮ ಹೆಸರನ್ನು ಕಳಿಸಿಲ್ಲ. ಚಿದಾನಂದ ಅವರು ಟಿಬಿ ಸರ್ಕಲ್ ಹೊಸದುರ್ಗದಿಂದ ನಮ್ಮಿಷ್ಟದ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದ ಶ್ರೀಧರ್, ಪದ್ಮ, ಪನ್ನಗ, ಅನಂತಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಶೃಂಗೇರಿ ಕಿಗ್ಗಾದಿಂದ ಸಹನ, ಗಾಯತ್ರಿ, ನಂದಕಿಶೋರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅನುಷಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಮುಕುಂದ, ರೂಪ ಮತ್ತು ರಮೇಶ್ ಮಠ, ಕೋರಮಂಗಲ ಬೆಂಗಳೂರಿನಿಂದ ನಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಮಧು, ಮಲತಿ, ಅಮರಾವತಿ, ಹರಿಕುಮಾರ್ ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ, ಸತೀಶ್ ಎನ್ಎಚ್ ನಗರಕೆರೆ ನಮಗೊಂದು ಗೀತೆ ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಸಂಪತ್ ಲಕ್ಷ್ಮಿ ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ಗೀತೆಗಳು ಪ್ರಸಾರ ಆಗುತ್ತೆ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಇದೀಗ ಮುಂದಿನ ಗೀತೆ ತೂಗುವೆ ಕೃಷ್ಣನ ಚಿತ್ರದ ಗೀತೆ, ಕೆಜೆ ಜಯಸುಧಾ ಸಚಿತ್ರ ಅವರ ಗಾಯನದಲ್ಲಿ, ಹಂಸಲೇಖ ಅವರ ಸಾಹಿತ್ಯ, ಮನೋರಂಜನ್ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲು ಸಖತ್ ಸಾಂಗು ಕಾರ್ಯಕ್ರಮ. ಕೃಷ್ಣ ನೀ ಕುಣಿದಾಗ ಈ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಚಿತ್ರ ಅವರ ಗಾಯನದಲ್ಲಿ ವಿಜಯ್ ಆನಂದ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಸಖತ್ ಸಾಂಗು ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ತಮ್ಮ ನೆಚ್ಚಿನ ಗೀತೆಗಳನ್ನ ಕೋರಿ ಸಂದೇಶಗಳನ್ನ ಕಳಿಸಿದ್ದೀರಾ. ಆರ್ ಉದಯ್ ಕುಮಾರ್ ರಾಂಪುರ ಅರಸೀಕೆರೆ ತಾಲೂಕಿನಿಂದ, ಗೀತಾ ನಾಗಪ್ಪ ಗೋಪಾಲ್ ಗೌಡ ಬಡಾವಣೆ ಶಿವಮೊಗ್ಗದಿಂದ, ಶಿವಮೊಗ್ಗದಿಂದ ರವಿ ವರ್ಮಾ ಸ್ವೀಟ್ ವಂದನಾ ರಾಘವೇಂದ್ರ ಅವರು ಸಂದೇಶವನ್ನು ಕಳಿಸಿದ್ದೀರಾ. ನಂತರ ಎ ಹರಿಹರನ್ ವಿಜ್ಞಾನ ನಗರದಿಂದ ಶ್ರುತಿ ಮಂಜುನಾಥ್ ಬಸವನಹಳ್ಳಿ ಕೊಪ್ಪಲು ಅರಕಲಗೂಡು ಹಾಸನದಿಂದ ಸಂದೇಶವನ್ನು ಕಳಿಸಿದ್ದೀರಾ. ಸೀತಾರಾಮ್ ಕಿರ್ಕೋಡ್ನಿಂದ ಗುರು ಬೆಂಗಳೂರು ನಾಗರಭಾವಿಯಿಂದ ಸಂದೇಶವನ್ನು ಕಳಿಸಿದ್ದೀರಾ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದೀಗ ಮುಂದಿನ ಗೀತೆ ಗರುಡ ರೇಖೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಅವರ ಗಾಯನದಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ.

ಶ್ರೀ ಮಂಜುನಾಥ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ರಮೇಶ್ ಚಂದ್ರ ಹಾಗೂ ನಂದಿತಾ ಅವರ ಗಾಯನದಲ್ಲಿ ಹಂಸಲೇಖಾ ಅವರ ಸಂಗೀತ ಸಂಯೋಜನೆ ಇದಾಗಿತ್ತು ಈ ಹೊತ್ತಿನ ಸಖತ್ ಸಾಂಗು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಪ್ರಸಾದ ಆದದ್ದು ಎಲ್ಲವೂ ನಿಮ್ಮ ನೆಚ್ಚಿನ ಗೀತೆಗಳೇ. ಒಂದು ಗಂಟೆಯ ಕಾಲಾವಕಾಶದಲ್ಲಿ ಸಾಧ್ಯವಾದಷ್ಟು ಗೀತೆಗಳನ್ನು ನಿಮಗಾಗಿ ಪ್ರಸಾರ ಮಾಡಲಾಯಿತು ಅಂತ ಹೇಳ್ತಾ ಮತ್ತೆ ಸಿಗೋಣ 10 ಗಂಟೆಗೆ ಸರಿಯಾಗಿ ಸಿನಿ ಚಿಟೆ ಕಾರ್ಯಕ್ರಮದಲ್ಲಿ. ಇದೀಗ ಮುಂದಿನ ಗೀತೆ ಅನುರಾಗದ ಅಲೆಗಳು ಚಿತ್ರದಿಂದ ರಾಘವೇಂದ್ರ ರಾಜ್ಕುಮಾರ್ ಮಂಜುಳಾ ಗುರುರಾಜ್ ಅವರ ಗಾಯನದಲ್ಲಿ ಹಂಸಲೇಖಾ ಅವರ ಸಂಗೀತ ಸಾಹಿತ್ಯ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ಸ್ಟುಡಿಯೋ ಸಮಯ 10:02 ಸಿನಿಚಿಟ್ಟೆ ಕಾರ್ಯಕ್ರಮ. ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮದ ವಿಶೇಷ ಆರ್.ಎನ್. ಜಯಗೋಪಾಲ್ ಅವರು. ಇವರು ಕನ್ನಡ ಚಲನಚಿತ್ರರಂಗದ ಪ್ರಸಿದ್ಧ ಗೀತ ರಚನೆಕಾರರು, ಚಿತ್ರ ಕಥೆಗಾರರು ಹಾಗೂ ಚಲನಚಿತ್ರ ನಿರ್ದೇಶಕರು. 4 ದಶಕಗಳಿಗೂ ಹೆಚ್ಚು ಕಾಲ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದ ಇವರು 2000ಕ್ಕೂ ಹೆಚ್ಚು ಅತ್ಯುತ್ತಮ ಚಲನಚಿತ್ರ ಗೀತೆಗಳನ್ನು ರಚಿಸಿದ್ದಾರೆ. ಇವರ ಜನ್ಮದಿನ ಎಂದು ಇವರ ಕುರಿತಾದ ವಿಶೇಷ ಕಾರ್ಯಕ್ರಮ ಇಂದಿನ ಸಿನಿಚಿಟ್ಟೆ. ಈ ಹೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್.ಜೆ. ಶ್ರಾವ್ಯ ಹರುಮನೆ. ಆರ್.ಎನ್. ಜಯಗೋಪಾಲ್ ಇವರ ನೆಚ್ಚಿನ ಗೀತೆಗಳು ನಿಮಗೆ ಯಾವುದಾದ್ರೂ ಇದ್ರೆ ಅದರ ಕುರಿತಾಗಿ ನಮಗೆ ಸಂದೇಶಗಳನ್ನು ನೀವು ಕಳಿಸ್ಕೊಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013. ಇದೀಗ ಗೀತೆ ಗಂಗಾ ಯಮುನಾ ಚಿತ್ರದಿಂದ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ಎಸ್. ಜಾನಕಿ ಅವರ ಗಾಯನದಲ್ಲಿ, ಆರ್.ಎನ್. ಜಯಗೋಪಾಲ್ ಅವರ ಸಾಹಿತ್ಯ, ವಿದ್ಯಾಸಾಗರ್ ಅವರ ಸಂಗೀತ.

ಬೆಳ್ಳಿಮೋಡ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಪಿ ಸುಶೀಲಾ ಅವರ ಗಾಯನದಲ್ಲಿ ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ. ನೀವು ಕೇಳ್ತಿದ್ರ ಸಿನಿ ಚಿಟ್ಟೆ ಕಾರ್ಯಕ್ರಮ. ಇಂದಿನ ವಿಶೇಷ ಆರ್ ಎನ್ ಜಯಗೋಪಾಲ್. ಆರ್ ಎನ್ ಜಯಗೋಪಾಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳಿ ಸುಧಾ ಬೂದಿಹಾಳ್ದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕನ್ನಡ ನಾಡಿನ ಜೀವನದಿ ಇವರ ರಚನೆಯ ಗೀತೆ ನನಗೆ ಬಹಳ ಇಷ್ಟ ಅಂತ ಹೇಳಿ ಅನುಷಾ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹೆಚ್ ಬಿ ಜಯರಾಮ್ ರಾಜಾಜಿನಗರದಿಂದ ಆರ್ ಎನ್ ಜಯಗೋಪಾಲ್ ಅವರು ಸಾಹಿತಿ ಮಾತ್ರವಲ್ಲ, ಅವರು ಚಿತ್ರ ನಿರ್ಮಾಪಕರು ಹಾಗೂ ನಿರ್ದೇಶಕರು ಕೂಡ ಹೌದು. ಅವರ ಮರೆಯದ ಹಾಡು ಚಿತ್ರದ ಎಲ್ಲ ಹಾಡುಗಳು ಮಧುರಾತಿ ಮಧುರ, ಆ ಚಿತ್ರದ ಸುಖದ ಸ್ವಪ್ನ ಗಾನ, ಈ ಗೀತೆ ನನಗೆ ಬಹಳ ಇಷ್ಟ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಪಲ್ಲವಿ ಅನುಪಲ್ಲವಿ ಚಿತ್ರದ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ರಾಜೇಂದ್ರ ಬನಶಂಕರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಡಿಎಸ್ ನಾಗರಾಜ್, ರೋಹಿತ್ ವರ್ಧನ್ ಕಸ್ತೂರ್ಬಾ ನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಒಲವೇ ಮೌನವೇ ಈ ಚಿತ್ರದ ಗೀತೆ ಬಹಳ ಇಷ್ಟ ಆಯಿತು ಅಂತ ನಾಗರತ್ನ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇಂತಹ ಗೀತೆಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡಿದ ನಿಮಗೆ ವಂದನೆಗಳು ಅಂತ ಹೆಬ್ಬಾಳದಿಂದ ರಮೇಶ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಕಾರ್ಯಕ್ರಮದ ಕುರಿತಾಗಿ ನೀವು ಸಹ ನಮಗೆ ಸಂದೇಶವನ್ನ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013, 9480901013. ಇದೀಗ ಮುಂದಿನ ಗೀತೆ ಜೀವನದಿ ಚಿತ್ರದಿಂದ ಅನುರಾಧ ಪೌಡ್ವಾಳ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಗಾಯನದಲ್ಲಿ ಕೋಟಿಯವರ ಸಂಗೀತ ಸಂಯೋಜನೆ.

ನೀವು ಕೇಳ್ತಿದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಸಿನಿ ಚಿಟ್ಟೆ ಕಾರ್ಯಕ್ರಮ. ಇಂದಿನ ವಿಶೇಷ, ಆರ್ ಎನ್ ಜಯಗೋಪಾಲ್ ಅವರ ಹುಟ್ಟಿದ ದಿನ. ಸುಮಾರು 3-4 ದಶಕಗಳ ಹಿಂದೆ ಕನ್ನಡ ಚಿತ್ರಗಳು ಬೆಳ್ಳಿತೆರೆಯ ಮೇಲೆ ಬಂದವು ಎಂದರೆ ಆರ್ ಆರ್ ಕುಟುಂಬದವರು ಒಬ್ಬರಾದರೂ ಚಟುವಟಿಕೆ ಇರೋದು. ಅವರ ಬಗ್ಗೆ ಮಾತಾಡಲು ಎರಡು ಮಾತಿಲ್ಲ. ಅವರ ಹಾಡುಗಳು ಮುತ್ತು ರತ್ನಗಳು ಎಂದು ತಪ್ಪಾಗಲಾರದು. ದೊಡ್ಡ ಲಿಸ್ಟ್ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ. ನಾಗರಹಾವು ಚಿತ್ರದ ಹಾಡು, ಮರೆಯಲಾಗದ ಹಾಡು, ಅವರ ಆತ್ಮಕ್ಕೆ ನಮನಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಗುರು ಬೆಂಗಳೂರು ನಾಗರಭಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ ಆರ್ ಎನ್ ಜಯಗೋಪಾಲ್ ಅವರ ಗೀತೆಗಳು ಸುಮಧುರ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ಪಲ್ಲವಿ ಅನುಪಲ್ಲವಿ ಚಿತ್ರದ ನಗುವ ನಯನ ಹಾಡನ್ನು ಎಸ್ ಪಿ ಬಿ ಮತ್ತು ಜಾನಕಮ್ಮ ಹಾಡಿದ್ದಾರೆ. ಈ ಹಾಡು ನನಗೆ ಬಹಳ ಇಷ್ಟ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ವಂದನಾ ರಾಘವೇಂದ್ರ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದೀಗ ಮುಂದಿನ ಗೀತೆ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದಿಂದ ಎಸ್ ಜಾನಕಿ ಅವರ ಗಾಯನದಲ್ಲಿ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ.

ಪರೋಪಕಾರಿ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಎಲ್ ಆರ್ ಈಶ್ವರಿ ಅವರ ಗಾಯನದಲ್ಲಿ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ. ಇಂದಿನ ಸಿನಿಚಿಟೆ ಕಾರ್ಯಕ್ರಮದಲ್ಲಿ ಗೀತ ರಚನೆಕಾರರಾದ ಆರ್ ಎನ್ ಜಯಗೋಪಾಲ್ ಅವರ ಕುರಿತಾದ ವಿಶೇಷ ಕಾರ್ಯಕ್ರಮ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಸಾಹಿತಿ ಆರ್ ಎನ್ ಜಯಗೋಪಾಲ್ ಅವರ ರಚನೆಯ ಹಾಡುಗಳು ಅರ್ಥ ಗರ್ಭಿತವಾಗಿವೆ ಹಾಗೂ ಮಧುರತೆಯಿಂದ ಕುಡಿವೆ. ಜೀವನದಿ ಚಿತ್ರದ ಕನ್ನಡ ನಾಡಿನ ಜೀವನದಿ ಹಾಡು ಹಾಗೂ ಅದರ ಸಾಹಿತ್ಯ ಅದ್ಭುತವಾಗಿದೆ, ಹಾಡು ಇಷ್ಟ ಆಯಿತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಅಶೋಕ್ ಕುಮಾರ್, ಮಂಜುಳಾ, ಪ್ರಜ್ವಲ್, ಲೋಹಿತ್ ಮುಳಬಾಗಿಲು ಮುತ್ಯಾಲಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹುಟ್ಟುಹಬ್ಬದ ಶುಭಾಶಯಗಳು ಆರ್ ಎನ್ ಜಯಗೋಪಾಲ್ ಅವರಿಗೆ. ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ನವೀನ್ ಕಾವ್ಯ ವೀವರ್ಸ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಯಚೂರಿನಿಂದ ಲಾವಣ್ಯ ನರಸಿಂಹ ರೆಡ್ಡಿ ಅವರು ಕಾರ್ಯಕ್ರಮದ ಕುರಿತಾಗಿ ಸಂದೇಶವನ್ನು ಕಳಿಸಿದ್ದಾರೆ. ನನಗಂತೂ ಅವರ ಮನೆಯವರೆಲ್ಲ ಸೇರಿ ತೆಗೆದ ನಾ ಮೆಚ್ಚಿದ ಹುಡುಗ ಚಿತ್ರ ಇಷ್ಟ, ಅದರ ಹಾಡುಗಳೆಲ್ಲ ಚೆನ್ನಾಗಿವೆ ಅಂತ ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದೀಗ ಮುಂದೆ ಕೇಳೋಣ ಸಂಪತ್ತಿಗೆ ಸವಾಲ್ ಚಿತ್ರದಿಂದ ಎಸ್ ಜಾನಕಿಯವರ ಗಾಯನದಲ್ಲಿ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ.

ಗೆಜ್ಜೆ ಪೂಜೆ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಎಸ್ ಜಾನಕಿ ಅವರ ಗಾಯನದಲ್ಲಿ ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ. ನೀವು ಕೇಳ್ತಿದ್ರ ಸಿನಿ ಚಿಟ್ಟೆ ಕಾರ್ಯಕ್ರಮ. ಇಂದು ಪ್ರಸಿದ್ಧ ಗೀತ ರಚನೆಕಾರರಾದ ಆರ್ ಎನ್ ಜಯಗೋಪಾಲ್ ಅವರ ಹುಟ್ಟಿದ ದಿನದ ವಿಶೇಷ ಕಾರ್ಯಕ್ರಮ. ನಾಗರತ್ನ ರಾಜಾಜಿನಗರದಿಂದ ಜೋಕೆ ನಾನು ಬಳ್ಳಿಯ ಮಿಂಚು ಎಲ್ಲರ ಈಶ್ವರಿಯಮ್ಮ ಅವರ ವಾಯ್ಸ್ ಬಹಳ ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ನೀರಿನಲ್ಲಿ ಅಲೆಯ ಉಂಗುರ, ಈ ಹಾಡು ನನಗೆ ಬಹಳ ಇಷ್ಟ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇಂದಿನ ಹಾಡುಗಳು ಎಲ್ಲ ತುಂಬ ಚೆನ್ನಾಗಿದೆ ಅಂತ ಪ್ರಮೋದ್ ಟೈಲರ್ ಶರಾವತಿ ನಗರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಂಗಳ ಬೆಂಗಳೂರು ನಾಗರಭಾವಿಯಿಂದ ಸುಮಧುರ ಗೀತೆಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಜೀವಿತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ ಮೈಸೂರಿನಿಂದ. ಸಿನಿಚಿಟ್ಟೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಸಂದೇಶವನ್ನು ಕಳಿಸಿದ್ದಾರೆ. ಹಣ್ಣೆಲೆ ಚಿಗುರಿದಾಗ, ಈ ಚಿತ್ರದ ಹಾಡುಗಳು ತುಂಬ ಇಷ್ಟ ಅಂತ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರ ಪೇಟೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದೀಗ ಮುಂದಿನ ಗೀತೆ ನಾ ಮೆಚ್ಚಿದ ಹುಡುಗ ಚಿತ್ರದಿಂದ ಎಸ್ ಜಾನಕಿ ಅವರ ಗಾಯನದಲ್ಲಿ ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ.

12,000 ಹೆಚ್ಚು ಅತ್ಯುತ್ತಮ ಚಲನಚಿತ್ರ ಗೀತೆಗಳನ್ನು ರಚಿಸಿದ್ದಾರೆ. ಧೂಮಕೇತು, ನಾಮೆಚ್ಚಿದ ಹುಡುಗ, ಮಕ್ಕಳೇ ದೇವರು ಮುಂತಾದ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಮಣಿರತ್ನಂ ನಿರ್ದೇಶನದ ಮೊದಲ ಚಿತ್ರ ಪಲ್ಲವಿ ಅನುಪಲ್ಲವಿ, ಈ ಚಿತ್ರಕ್ಕೆ ಸಂಭಾಷಣೆ ಸಹ ಬರೆದಿದ್ರು. ಅತ್ಯುತ್ತಮ ಸಂಭಾಷಣೆ ಹಾಗೂ ಸಾಹಿತ್ಯಕ್ಕಾಗಿ ಹಲವು ಬಾರಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ. ಇವರಿಗೆ ನಂತರ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಬಹಳಷ್ಟು ಪ್ರಶಸ್ತಿಗಳು, ಸನ್ಮಾನಗಳು ಸಂದಿವೆ. ಅವರ ಮಧುರವಾದ ಹಾಡುಗಳನ್ನು ಕೇಳ್ತಾ ಬೆಳೆದವರು ನಾವು. ಗಗನವು ಎಲ್ಲೋ, ಕರ್ಪೂರದ ಗೊಂಬೆ, ಕನ್ನಡ ನಾಡಿನ ಜೀವನದಿ, ಇನ್ನು ಮುಂತಾದ ಮುತ್ತುಗಳು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಗೀತೆಗಳನ್ನು ಮರೆಯಲು ಸಾಧ್ಯವಿಲ್ಲ ಅಂತ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ NES ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಚೆನ್ನಾಗಿದೆ. ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ, ಜಯಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ, ವಿಮರ್ಶ, ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಮೆಚ್ಚಿದ ಹುಡುಗ ಗೀತೆ ಬಹಳ ಚೆನ್ನಾಗಿ ಮೂಡಿ ಬಂತು ಅಂತ ಸಂದೇಶವನ್ನು ಕಳಿಸಿದ್ದಾರೆ ಹರೀಶ್ ಅವರು ಮಲ್ಲೇಶ್ವರದಿಂದ. ಇದೀಗ ಮುಂದಿನ ಗೀತೆ ಬಂಧನ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, M. ರಂಗರಾವ್ ಅವರ ಸಂಗೀತ ಸಂಯೋಜನೆ.

ಹಣ್ಣೆಲೆ ಚಿಗುರಿದಾಗ ಈ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಪಿ ಸುಶೀಲಾ ಅವರ ಗಾಯನದಲ್ಲಿ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವೇ ವಿಶೇಷ. ಕೇವಲ 3 ನಿಮಿಷದಲ್ಲಿ ಹೂವು ಚೆಲುವೆಲ್ಲ ನಂದೆನಿತು ಹಾಡನ್ನ ಬರೆದ್ರು. 101 ನೆನಪು ಹಾಡು ಅಮರ. ಈ ಚಿತ್ರ ನೋಡಿದರೆ ನೆನಪು ಸದಾ ಹಸಿರಾಗಿ ಇದೆ ಅಂತ ನವೋದಯ ನಾಗರಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಗೀತೆಗಳು ಅಜರಾಮರ, ಇಂತಹ ಗೀತೆಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ರಮ್ಯಾ ಅರಿಶಿನ ಕುಂಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂತು ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಕನ್ನಡ ಚಲನಚಿತ್ರರಂಗದ ಬಹಳಷ್ಟು ಸುಂದರ ಗೀತೆಗಳನ್ನು ಸುಂದರ ಪದಗಳಲ್ಲಿ ಕಟ್ಟಿಕೊಟ್ಟ ಖ್ಯಾತ ಗೀತ ರಚನೆಕಾರರಾದ ಆರ್ ಎನ್ ಜಯಗೋಪಾಲ್ ಅವರಿಗೆ ಅವರ ಹುಟ್ಟುಹಬ್ಬದ ದಿನದಂದು ನಮ್ಮ ಅಪೂರ್ವ ನಮನ. ಇಷ್ಟೊತ್ತು ಸಿನಿಚಿಟೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಇದೀಗ ಮುಂದೆ ಕೇಳಿ ಸ್ಪರ್ಶ ಚಿತ್ರದ ಗೀತೆ. ಪಂಕಜ್ ಉದಾಸ್, ಅರ್ಚನಾ ಉಡುಪ, ಕವಿತಾ ಕೃಷ್ಣಮೂರ್ತಿ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಂಯೋಜನೆ.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಇಂಟ್ರೆಸ್ಟಿಂಗ್ ಟ್ರಿವಿಯಾಗಳು ಕೂಡ ನಿಮಗೋಸ್ಕರ ಕಾಯ್ತಾ ಇದೆ, ಅದ್ರ ಬಗ್ಗೆ ಕೂಡ ನಾನು ಹೇಳ್ತಾ ಸಾಕ್ತೀನಿ. ಅಂದಹಾಗೆ ಈ ಹೊತ್ತಲ್ಲಿ ರಿಲ್ಯಾಕ್ಸ್ಡ್ ಆಗಿ ಯಾವುದಾದ್ರೂ ಒಂದು ಹಳೆಯ ಹಾಡನ್ನ, ಹಿಂದಿ ಹಾಡನ್ನ ಕೇಳಬೇಕು ಅಂತ ನಿಮಗೆ ಅನ್ನಿಸ್ತಾ ಇದ್ರೆ ಸಿಂಪಲ್ ಆಗಿ ಒಂದು ಸಂದೇಶವನ್ನು ಟೈಪ್ ಮಾಡಿ ನಮಗೆ ವಾಟ್ಸಪ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಾ ಇದೆಯಲ್ಲ, 9480909013. 9480109013 ನಮ್ಮ ವಾಟ್ಸಪ್ ನಂಬರು. ಎಸ್, ಹಾಡಿನ ಸಾಲು, ಯಾವ ಚಿತ್ರದ್ದು, ಜೊತೆಗೆ ನಿಮ್ಮ ಮುದ್ದಾದ ಹೆಸರು, ಇಷ್ಟು ಕೂಡ ಸಂದೇಶದಲ್ಲಿರೋದನ್ನ ಮಿಸ್ ಮಾಡಬೇಡಿ. ಈ ಹೊತ್ತಲ್ಲಿ ನಾನು ನಿಮ್ ಜೊತೆ ಆಗಿರೋದು ನಿಮ್ಮ ಆರ್ ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

ಅನಾರಿ ಚಿತ್ರದ ಬ್ಯೂಟಿಫುಲ್ ಗೀತೆಯೊಂದಿಗೆ ಇವತ್ತಿನ ಆಪ್ ಕಿ ಪಸಂದ್ ಕಾರ್ಯಕ್ರಮ ಆರಂಭ ಆಗಿ ಆಯಿತು. ನಿಮ್ಮ ರಿಕ್ವೆಸ್ಟ್ ಕೂಡ ನಮ್ಮನ್ನು ತಲುಪ್ತಾ ಇದೆ. ಖಂಡಿತ ನೀವು ರಿಕ್ವೆಸ್ಟ್ ಮಾಡಿದಂಥ ಹಾಡುಗಳನ್ನ ಪ್ರಸಾರ ಮಾಡುವಂಥ ಕೆಲಸ ಈ ಹೊತ್ತಿನಲ್ಲಿ ಸಾಗತ್ತೆ. ಇದರ ಜೊತೆಗೆ ನಿಮ್ಗೊಂದು ಪ್ರಶ್ನೆ ಕೇಳೋದು ಬಾಕಿ ಇದೆ ರೀ. ಸಿಂಪಲ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ, ಗೊತ್ತಿರೋರ ಆನ್ಸರ್ ಮಾಡಿ. ಅಮಿತಾಬ್ ಬಚ್ಚನ್ ಅವರಿಗೆ ಅದಾಲತ್ ಚಿತ್ರದಲ್ಲಿ ಪ್ರೇಯಸಿಯಾಗಿ ನಟಿಸಿದಂತಹ ಈ ನಟಿ ತ್ರಿಶೂಲ್ ಚಿತ್ರದಲ್ಲಿ ತಾಯಿಯಾಗಿ ಕೂಡ ನಟಿಸ್ತಾರೆ. ಅಂದ್ರೆ ಸಾಮಾನ್ಯವಾಗಿ ನಮ್ಮ ಕನ್ನಡ ಚಿತ್ರರಂಗದ ಮಟ್ಟಕ್ಕೆ ಬಂದಾಗ ನಾವು ಪಂಡ್ರಿಬಾಯ್ ಅವ್ರನ್ನ ಈ ವಿಚಾರವಾಗಿ ಉದಾಹರಣೆಯಾಗಿ ತಗೊಳ್ತೀವಿ. ರಾಜ್ಕುಮಾರ್ ಅವರಿಗೆ ನಾಯಕ ನಟಿಯಾಗೂ ನಟಿಸಿದ್ರು, ತಾಯಿಯ ಪಾತ್ರದಲ್ಲೂ ನಟಿಸಿದ್ರು ಅಂತೇಳಿ. ಅದೇ ರೀತಿ ಈ ನಟಿ ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಪ್ರೇಯಸಿಯಾಗೂ ನಟಿಸ್ತಾರೆ, ಹಾಗೆ ತಾಯಿಯಾಗಿ ಕೂಡ ನಟಿಸ್ತಾರೆ. ಯಾರಿರ್ಬಹುದು ಅನ್ನೋದು ನಿಮಗೇನಾದ್ರೂ ಗೊತ್ತಿದ್ಯಾ? ಸಂದೇಶ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ನಾನ್ ಕೇಳಿದ್ದೆ, ಈ ನಟಿ ಅಮಿತಾಬ್ ಬಚ್ಚನ್ ಅವರಿಗೆ ಅದಾಲತ್ ಚಿತ್ರದಲ್ಲಿ ಪ್ರೇಯಸಿಯಾಗಿ ಕಾಣಿಸ್ಕೊಳ್ತಾರೆ, ತ್ರಿಶೂಲ್ ಚಿತ್ರದಲ್ಲಿ ತಾಯಿಯಾಗಿ ನಟಿಸ್ತಾರೆ. ನಮ್ಮ ಪಂಡ್ರಿಬಾಯ್ ಅವ್ರ ತರನೇ ಇವರು ಅಮಿತಾಬ್ ಬಚ್ಚನ್ ಅವರಿಗೆ ತಾಯಿಯಾಗಿಯೂ ನಟಿಸಿದ್ದಾರೆ, ಪ್ರೇಯಸಿಯಾಗಿಯೂ ನಟಿಸಿದ್ದಾರೆ. ಹಾಗಿದ್ರೆ ಯಾರು ಆ ನಟಿ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಇವರೇ ಅಲ್ಲವೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಜೊತೆಗೆ ಸಂದೇಶವನ್ನ ಕಳಿಸಿ, ರಾಜೇಂದ್ರ ಅವರು ಬನಶಂಕರಿಯಿಂದ ಸರಿಯಾದ ಗೆಸ್ ಮಾಡಿದ್ದಾರೆ. ಖಂಡಿತ ನಿಮ್ಮ ಆನ್ಸರ್ ಕೂಡ ಸರಿಯಾಗಿದೆ. ಜೊತೆಗೆ ಶ್ರೀನಿವಾಸ್ ಅವರು ಯಲಹಂಕದಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ, ಐ ಥಿಂಕ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ನಿಮ್ಮ ಥಿಂಕ್ ಕರೆಕ್ಟ್ ಆಗಿದೆ. ಹಾಗೆ ಅನುಪಮ ಅವರು ಕುಮಾರ ಪಾರ್ಕ್ ನಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಜೊತೆಗೆ ಸಂದೇಶವನ್ನ ಕಳಿಸಿಕೊಟ್ಟಿರೋದು ಶಾಂತಚರ ಬಡಿಗೇರ ಕೊಕ್ನೂರ್ ಹರಿಹರ ಇಂದ, ಇವರೇ ಅಲ್ವೇ ಮೇಡಮ್ ಅಂತಿದ್ದಾರೆ. ಹೌದ್ರಿ. ಹಾಗೆ ದಿವಾಕರ್ ಶೆಣೈ, ನಿಮ್ಮ ಗೆಸ್ ಕೂಡ ಕರೆಕ್ಟ್ ಆಗಿದೆ. ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ ಇಂದ ಸರಿಯಾಗಿ ಗೆಸ್ ಮಾಡಿ ಆನ್ಸರ್ ಕಳಿಸ್ಬಿಟ್ಟಿದ್ದಾರೆ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇದೇ ತಾನೇ ಅಂತ ಹೇಳಿ ಗೋವಿಂದಮ್ಮ ನನ್ನ ಕೋಲಾರದಿಂದ ಹೇಳ್ತಾ ಇದ್ದಾರೆ. ಹೌದೌದು, ಖಂಡಿತವಾಗಿ ಕೂಡ ಕರೆಕ್ಟ್ ಆಗಿದೆ ನಿಮ್ಮ ಉತ್ತರ. ಜೊತೆಗೆ ಸಂದೇಶವನ್ನ ಕಳಿಸಿಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ, ನಂಬರ್ ಎಂಡಿಂಗ್ ವಿತ್ 2000 ಹನುಮಂತೇಗೌಡರು ಹಾರ್ಡ್ಲಿಯಿಂದ, ನಮ್ಮ ಗೆಸ್ ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನವೋದಯ ನಾಗರಾಜ್ ಅವರು ಕೂಡ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಹೌದು, ಯಾರು ಆ ನಟಿ ಅಂತ ಹೇಳಿದ್ರೆ ಹಿರಿಯ ನಟಿ ವಹಿದಾ ರೆಹಮಾನ್ ಅವರು. ಅಮಿತಾಬ್ ಬಚ್ಚನ್ ಅವರಿಗೆ ಅದಾಲತ್ ಚಿತ್ರದಲ್ಲಿ ಪ್ರೇಯಸಿಯಾಗಿ ನಟಿಸ್ತಾರೆ. ಆನಂತರ ತ್ರಿಶೂಲ್ ಚಿತ್ರದಲ್ಲಿ ತಾಯಿಯ ಪಾತ್ರದಲ್ಲಿ ಕೂಡ ಈ ನಟಿ ಅಮಿತಾಬ್ ಬಚ್ಚನ್ ಅವರಿಗೆ ನಟಿಸ್ತಾರೆ. ಈ ರೀತಿ ಇಂಟ್ರೆಸ್ಟಿಂಗ್ ವಿಚಾರಗಳಿರುತ್ತೆ. ನಟಿ ಅಂತ ಹೇಳಿ ಒಂದು ಸಲ ನಾಯಕ ನಟಿ ಆಗ್ಬಿಟ್ರೆ ಅದೇ ಪಾತ್ರದಲ್ಲಿ ಕಂಟಿನ್ಯೂ ಆಗಬೇಕು ಅಂತೇನಿಲ್ಲ, ಪೋಷಕ ಪಾತ್ರಗಳಿಗೆ ಜಾರೋದುಂಟು. ಆದರೆ ಒಬ್ಬ ನಟನ ಜೊತೆ ನಾಯಕಿಯಾಗಿ ನಟಿಸಿದ್ದು ಅದೇ ನಟನಿಗೆ ತಾಯಿಯ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದಿದೆಯಲ್ಲ, ಅದು ನಿಜಕ್ಕೂ ಒಂದು ರೀತಿ ಚೇಂಜ್ ಅಂತಲೇ ಹೇಳ್ಬೋದು. ಅಂತ ಚೇಂಜ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದು ವಹಿದಾ ರೆಹಮಾನ್ ಅವರು.

ಯಾವುದೇ ಸಿನಿಮಾದಲ್ಲಿ ಕೆಲವೊಂದು ಸ್ಥಳಗಳನ್ನು ನೋಡಿದಾಗ ಆಹಾ ಎಷ್ಟು ಚೆನ್ನಾಗಿರೋ ಪ್ಲೇಸಲ್ಲಿ ಈ ಸಿನಿಮಾನ ದೃಶ್ಯೀಕರಣ ಚಿತ್ರೀಕರಣ ಮಾಡಿದಾರಲ್ವಾ, ಸಾಧ್ಯ ಆದರೆ ಹೋಗಿ ಬರಬೇಕು ಅಂತ ಅಂದ್ಕೊಳ್ತೀವಿ. ಅದರಲ್ಲೂ ವಿದೇಶಗಳನ್ನು ನೋಡಿದಾಗ ಚಿತ್ರಗಳಲ್ಲಿ ಏನು ಚೆನ್ನಾಗಿದೆ ಜಾಗ, ಒಂದ್ಸಲನಾದರೂ ಹೋಗಬೇಕಪ್ಪ ಜೀವಮಾನದಲ್ಲಿ ಅಂತ ಅಂದ್ಕೊಳ್ಳೋದು ಉಂಟು. ಕತ್ರಿನಾ ಕೈಫ್ ಹಾಗೆ ಹೃತಿಕ್ ರೋಷನ್ ನಟನೆಯ ಜಿಂದಗಿ ನಾ ಮಿಲೇಗಿ ದುಬಾರಾ ಅನ್ನುವಂಥ ಚಿತ್ರ ಬಿಡುಗಡೆಯಾಗತ್ತೆ. ಆ ಚಿತ್ರ ಬಿಡುಗಡೆಯಾದ ಮೇಲೆ ಈ ಒಂದು ದೇಶಕ್ಕೆ ಹೋಗುವಂಥ ಭಾರತೀಯರ ಸಂಖ್ಯೆ ಶೇಕಡ 32%ಕ್ಕಿಂತ ಜಾಸ್ತಿ ಆಯ್ತಂತೆ. ಆ ಮುಂಚೆ ಏನು ಹೋಗ್ತಾ ಇದ್ರು ಆ ದೇಶಕ್ಕೆ ಅದಕ್ಕಿಂತ ಹೆಚ್ಚು ಪಟ್ಟು, ಅಂದರೆ ಶೇಕಡ 32% ಜಾಸ್ತಿ ಆಯ್ತಂತೆ. ಈ ಕುರಿತಾಗಿ ಆ ದೇಶದಲ್ಲಿ ಒಂದು ರಿಸರ್ಚ್ ಕೂಡ ನಡೆಯುತ್ತಂತೆ. ಹಾಗಿದ್ರೆ ನಾನು ಯಾವ ದೇಶದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ನನ್ನ ಪ್ರಶ್ನೆ. ಕತ್ರಿನಾ ಕೈಫ್, ಹೃತಿಕ್ ರೋಷನ್ ಇಬ್ಬರು ಆಕ್ಟ್ ಮಾಡಿದ್ದು ಜಿಂದಗಿ ನಾ ಮಿಲೇಗಿ ದುಬಾರಾ ಅನ್ನುವಂಥ ಚಿತ್ರ. ಈ ಚಿತ್ರದಲ್ಲಿ ಈ ಒಂದು ದೇಶನ ಅತ್ಯದ್ಭುತವಾಗಿ ತೋರಿಸಿದ್ದಾರೆ. ಹಾಗಾಗಿ ನಮ್ಮ ಭಾರತೀಯರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಆ ದೇಶಕ್ಕೆ ಪ್ರವಾಸಕ್ಕೆ ಹೋಗಕ್ಕೆ ಶುರು ಮಾಡಿದ್ರಂತೆ. ಹಾಗಿದ್ರೆ ಯಾವ ದೇಶ ಗೆಸ್ ಮಾಡಿ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್. ಬಹಳಷ್ಟು ಜನ ಸಂದೇಶವನ್ನು ಕಳಿಸಿ ನಮ್ಮ ನೆಚ್ಚಿನ ಹಾಡನ್ನು ಕೂಡ ಈ ಹೊತ್ತಲ್ಲಿ ಪ್ರಸಾರ ಮಾಡೋಕ್ಕೆ ಸಾಧ್ಯನಾ ಅಂತ ಕೇಳ್ತಾ ಇದ್ದಾರೆ. ರಘುನಾರಾಯಣ್ ಬೆಂಗಳೂರಿನಿಂದ ನಿಮ್ಮ ಸಂದೇಶ ನಮ್ಮನ್ನು ತಲುಪಿದೆ. ಹಾಗೆ ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಸುಧಾ ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ಬಿನ್ನಿಪೇಟೆಯಿಂದ ಕಬಾಡಿ ಇಂದಿರ ಕಬಾಡಿ ವೆಂಕಟೇಶ್ ಅವರ ಸಂದೇಶ ಕೂಡ ನಮ್ಮನ್ನು ತಲುಪಿದೆ. ನಮ್ಮ ಹಾಡು ಕೂಡ ಪ್ರಸಾರ ಮಾಡೋಕ್ಕೆ ಸಾಧ್ಯನಾ ಅಂತ ಹೇಳಿ ಸಂದೇಶವನ್ನು ಕಳಿಸಿಕೊಟ್ಟಿರೋದು ಮಂಜುನಾಥ ಬೆಂಗಳೂರಿನಿಂದ, ಶಿವಕೋಟೆ ಪೋಸ್ಟ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಜೊತೆಗೆ ವಿಶ್ವನಾಥ್ ಪಾಟೀಲ್ ಚಿಕ್ಕಸಗೂರಿನಿಂದ, ಸುಭಾನ್ ಕೋರಿ ಅವರು ಹಂಪಸಾಗರದಿಂದ, ಮುಕುಂದ ರೂಪ ರಮೇಶ್ ಕೋರಮಂಗಲದಿಂದ, ರಾಜೇಂದ್ರ ಅವರು ಬನಶಂಕರಿಯಿಂದ ಹಾಗೆ ಸಂದೇಶವನ್ನ ಕಳಿಸಿಕೊಟ್ಟಿರೋದು ಸೌರಾಷ್ಟ್ರಪೇಟೆಯಿಂದ ಹರಿ ಕುಮಾರ್ ಅವರ ಸಂದೇಶ ಕೂಡ ನಮ್ಮನ್ನ ತಲುಪಿದೆ. ಮೂರ್ತಿ ಮಂಗಮ್ಮ ಅವರು ವಿಲ್ಸನ್ ಗಾರ್ಡನ್ ಇಂದ ಸಂದೇಶವನ್ನ ಕಳಿಸಿದ್ದಾರೆ. ಹೌದೌದು, ನೀವು ಆಗ್ಲೇ ಕೇಳಿದಂತ ಪ್ರಶ್ನೆಗೆ ಸರಿ ಉತ್ತರವನ್ನ ಕೊಟ್ಟಿದ್ರಿ. ಜೊತೆಗೆ ಸಂದೇಶವನ್ನ ಕಳಿಸಿರೋದು ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಅಗರ್ಕೇಡಾ ಇಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ ನವೋದಯ ನಾಗರಾಜ್ ಅವರು ಬೆಂಗಳೂರಿನಿಂದ. ಅನಂತಕುಮಾರ್ ಅವರು ಅರಸು ಗುಬ್ಬಿ ಕಡಬಾಯಿಂದ ಸಂದೇಶವನ್ನು ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರಿಸಿ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಶಾಂತಚರಬಡಿಗೆರ ಕೊಕ್ನೂರ್ ಹರಿಹರ ಇಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಇನ್ನು ಬಹಳಷ್ಟು ಜನರ ರಿಕ್ವೆಸ್ಟ್ ನಮ್ಮ ಲಿಸ್ಟ್ನಲ್ಲಿ ಕಾಯ್ತಾ ಇದೆ. ಖಂಡಿತ ಎಲ್ಲರ ಗೀತೆ ಪ್ರಸಾರ ಮಾಡುವಂಥ ಪ್ರಯತ್ನ ಸಾಗುತ್ತೆ. ಸದ್ಯಕ್ಕೆ ನಾನು ಕೇಳಿದ ಪ್ರಶ್ನೆ ಮರಿಬೇಡಿ, ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ

0: ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಾನು ಕೇಳಿ ಆಗಿತ್ತು ಕತ್ರಿನಾ ಕೈಫ್ ಹಾಗೆ ಹೃತಿಕ್ ರೋಷನ್ ಅಭಿನಯಿಸಿರುವಂತಹ ಈ ಚಿತ್ರದಲ್ಲಿ, ಜಿಂದಗಿ ನಾ ಮಿಲೇಗಿ ದುಬಾರಾ ಚಿತ್ರದಲ್ಲಿ ಒಂದು ದೇಶವನ್ನ ಅತ್ಯದ್ಭುತವಾಗಿ ತೋರಿಸಿದ್ದಾರೆ. ಹಾಗಾಗಿ ಆ ದೇಶಕ್ಕೆ ಹೋಗುವಂತಹ ಭಾರತೀಯ ಪ್ರವಾಸಿಗರ ಸಂಖ್ಯೆ 32% ಜಾಸ್ತಿ ಆಯ್ತಂತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೇನ್ನ ಕಾಲೇಜ್ಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ರಿಸರ್ಚ್ ಕೂಡ ನಡೆಯುತ್ತಂತೆ. ಅಂದ್ರೆ ಒಂದು ಮಾಧ್ಯಮದಲ್ಲಿ ತೋರಿಸುವಂತಹ ರೀತಿ ಒಂದು ಸ್ಥಳವನ್ನ ಹೇಗೆ ಪ್ರವಾಸೋದ್ಯಮಕ್ಕೆ ಕಾರಣ ಆಗತ್ತೆ, ಅದರ ಸಂಖ್ಯೆ ಜಾಸ್ತಿ ಆಗತ್ತೆ ಅನ್ನೋದ್ರ ಬಗ್ಗೆ ಒಂದು ರಿಸರ್ಚ್ ಕೂಡ ಆಯ್ತಂತೆ. ಹಾಗಿದ್ರೆ ಯಾವುದು ಆ ದೇಶ ಅಂತ ನಾನು ಕೇಳಿದ್ದೆ. ಬಹಳಷ್ಟು ಜನ ಕರೆಕ್ಟ್ ಆಗಿ ಗಸ್ ಮಾಡಿ ಕಳಿಸ್ಬಿಡಿದೀರಾ. ಎನ್ ಆರ್ ಪ್ರಸಾದ್ ಅವರು ರಜಜಿ ನಗರದಿಂದ, ಅನುಪಮಾ ಕುಮಾರ ಪಾರ್ಕ್ನಿಂದ, ಕಬಾಡಿ ಇಂದಿರಾ ಕಬಾಡಿ ವೆಂಕಟೇಶ್ ಬಿನ್ನಿಪೇಟೆಯಿಂದ, ಹಾಗೆ ನವೋದಯ ನಾಗರಾಜ್ ಅವರು, ಸುಭಾನ್ ಕೋರಿ ಹಂಪಸಾಗರದಿಂದ, ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತುಮಕೂರಿನಿಂದ, ಆಹಾ 3 ಕ್ವೆಶನ್ ಮಾರ್ಕ್ ಜೊತೆ ಒಂದು ಸರಿ ಉತ್ತರವನ್ನ ಕಳಿಸ್ಬಿಡಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 4234. ಪ್ರತಿಭಾ ನವಲೆ ರಾಯಬಾಗಿಂದ, ನಿಮ್ಮ ಉತ್ತರ ಸರಿಯಾಗಿದೆ, ಪ್ರಶ್ನೋತ್ತರ ಚಿಹ್ನೆ ಯಾಕೆ. ದೇವಿ ಸಿಂಗ್, ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ಜೊತೆಗೆ ಸರಿಯಾದ ಉತ್ತರವನ್ನ ಮತ್ತಾರು ಕಳಿಸಿದ್ದಾರೆ ಅಂದ್ರೆ ಈಜಿಪ್ಟ್ ಇರ್ಬೋದಾ ಅಂತ ಬಹಳ ಜನ ಕೇಳ್ತಾ ಇದೀರಾ. ಅಲ್ಲ, ಸರಿ ಉತ್ತರ ಏನಾಗಿತ್ತು ಹಾಗಿದ್ರೆ ಅಂದ್ರೆ, ಗೋವಿಂದ ಮೆನನ್ ಕೋಲಾರದಿಂದ, ನಮ್ಮ ಉತ್ತರ ಕೂಡ ಸರಿಯಿದೆ ನೋಡ್ರಿ ಅಂತ ಹೇಳ್ತಾ ಇದಾರೆ. ಹೌದ್ರಿ, ಸ್ಪೇನ್ ದೇಶಕ್ಕೆ ಭೇಟಿ ನೀಡುವಂತ ಪ್ರವಾಸಿಗರ ಸಂಖ್ಯೆ 32% ಜಾಸ್ತಿ ಆಯ್ತಂತೆ. ಜಿಂದಗಿ ನಾ ಮಿಲೇಗಿ ದುಬಾರಾ ಚಿತ್ರ ಬಿಡುಗಡೆಯಾದ ನಂತರ ಸೊ ಸ್ಪೇನ್ ಸರಿಯಾದ ಉತ್ತರ ಆಗ್ಬಿಟ್ಟಿತ್ತು. ಒಂಥರ ಆಪ್ಕಿ ಪಸಂದ್ ಹೊಂಬಸರಿನ ತರ ಸಾಕ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ನಿಮಗೂ ಹಾಗೆ ಅನ್ನಿಸ್ತಾ ಇದೆಯಾ? ಈ ಮಧ್ಯೆ ನಮ್ಮ ಹಾಡು ಕೂಡ ಪ್ರಸಾರ ಆಗ್ತಾ ಇದೆ ಅಲ್ವನ್ರಿ, ಹಾಗಾಗಿ ಇದು ಸ್ವಲ್ಪ ಭಿನ್ನವಾಗಿದೆ ಅಂತ ಹೇಳಿ ಶ್ರೀಕಾಂತ್ ಅವರು ಸರ್ಜಾಪುರ ರೋಡಿಂದ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಇಸ್ಮಾಯಿಲ್ ಅವರು ವಿಜಯಪುರದಿಂದ ಗೀತೆಗೆ ರಿಕ್ವೆಸ್ಟ್ ಅನ್ನ ಕಳಿಸಿಕೊಟ್ಟಿದ್ದಾರೆ. ನಮ್ಮ ಹಾಡು ಕೂಡ ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನ ಕಳಿಸಿರೋದು ಮತ್ತಾರು ಅಂತ ಹೇಳಿ ನೋಡೋದಾದ್ರೆ, ಸಚ್ಚಿದಾನಂದ ಸಂಜಯ್ ನಗರ್ ಬೆಂಗಳೂರಿನಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತ ನಿಮ್ಮೆಲ್ಲರ ಗೀತೆ ಪ್ರಸಾರ ಆಗುತ್ತೆ ಈ ಹೊತ್ತಿನಲ್ಲಿ. ಇದು ಆಪ್ಕಿ ಪಸಂದ್ ಕಾರ್ಯಕ್ರಮ, ನೀವು ಟ್ಯೂನ್ ಮಾಡಿರೋದು FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ನೀವೇ ರಿಕ್ವೆಸ್ಟ್ ಮಾಡಿದಂತಹ ಗೀತೆಗಳು ನಿಮಗಾಗಿ ಪ್ರಸಾರವಾಗ್ತಾ ಇದೆ. ಬಾಲಿವುಡ್ನ ಇಂಟ್ರೆಸ್ಟಿಂಗ್ ಟ್ರಿವಿಯಾಗಳ ಬಗ್ಗೆ ಕೂಡ ನಾನು ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಸಾಕ್ತಾ ಇದೆ. ಸದ್ಯಕ್ಕೆ ಮತ್ತೊಂದು ಪ್ರಶ್ನೆ ನಿಮಗಾಗಿ ಕಾಯ್ತಾ ಇದೆ. ಏನು ಅಂತ ಹೇಳಿದ್ರೆ, 80ರ ದಶಕದಲ್ಲಿ ಬಿಡುಗಡೆಯಾದಂತಹ ಬಾಲಿವುಡ್ನ ಸಿನಿಮಾ ಇದು. ಈ ಸಿನಿಮಾದ ವಿಶೇಷತೆ ಹೇಗಿತ್ತು ಅಂತ ಹೇಳಿದ್ರೆ, ಅಂದಿನ ಸೋವಿಯತ್ ಯೂನಿಯನ್ ಅಂದ್ರೆ ರಷ್ಯಾದಲ್ಲಿ ಎಷ್ಟರ ಮಟ್ಟಿಗೆ ಈ ಚಿತ್ರ ಹಿಟ್ ಆಗಿತ್ತು ಅಂತ ಹೇಳಿದ್ರೆ, ರಷ್ಯನ್ನರು ಮಿಥುನ್ ಚಕ್ರವರ್ತಿ ಅವರನ್ನ ಅತ್ಯಂತ ಪ್ರಸಿದ್ಧ ಭಾರತೀಯ ಜಗತ್ತಿನಲ್ಲಿ ಅಂತ ಹೇಳಿನೇ ಪರಿಗಣಿಸ್ಬಿಟ್ಟಿದ್ರಂತೆ. ಹಾಗಿದ್ರೆ ಯಾವ ಸಿನಿಮಾ ಅದಾಗಿತ್ತು ಅನ್ನೋದು ನನ್ನ ಪ್ರಶ್ನೆ. 80ರ ದಶಕದಲ್ಲಿ ತೆರೆ ಕಂಡಂತ ಚಿತ್ರ ಇದು. ಈ ಚಿತ್ರ ಬಿಡುಗಡೆಯಾದ ನಂತರ ರಷ್ಯಾದಲ್ಲಿ ಎಷ್ಟರ ಮಟ್ಟಿಗೆ ಹಿಟ್ ಆಗಿತ್ತು ಅಂತ ಹೇಳಿದ್ರೆ, ರಷ್ಯನ್ನರು ಮಿಥುನ್ ಚಕ್ರವರ್ತಿಯನ್ನ ಜಗತ್ತಿನ ಅತ್ಯಂತ ಪ್ರಸಿದ್ಧ ಭಾರತೀಯ ಅಂತಾನೆ ಪರಿಗಣಿಸಿದ್ರು. ಯಾವ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ? ಸಂದೇಶ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಕೋರಾಕಾಗಸ್ ಚಿತ್ರದ ಟೈಟಲ್ ಟ್ರ್ಯಾಕ್ನ ಕೇಳಿದ್ರಿ. ನಾನೀಗಾಗಲೇ ಕೇಳಿ ಆಗಿತ್ತು, 80ರ ದಶಕದಲ್ಲಿ ತೆರೆ ಕಂಡಂಥ ಚಿತ್ರ ಇದು. ಎಷ್ಟರ ಮಟ್ಟಿಗೆ ಈ ಚಿತ್ರ ಹಿಟ್ ಆಗಿತ್ತು ಅಂತ ಹೇಳಿದ್ರೆ, ಅವತ್ತಿನ ಸೋವಿಯತ್ ಯೂನಿಯನ್ ರಷ್ಯಾದಲ್ಲಿ ರಷ್ಯನ್ನರು ಮಿಥುನ್ ಚಕ್ರವರ್ತಿ ಅವರನ್ನು ಜಗತ್ತಿನ ಅತ್ಯಂತ ಪ್ರಸಿದ್ಧ ಭಾರತೀಯ ಅಂತಲೇ ಪರಿಗಣಿಸಿ ಬಿಟ್ಟಿದ್ರು. ಹಾಗಿದ್ರೆ ಯಾವ ಸಿನಿಮಾ ಬಗ್ಗೆ ನಾನು ಮಾತಾಡ್ತಾ ಇದ್ದೀರಿ ಅಂತ ಕೇಳಿದ್ದೆ. ಬಹಳಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡಿ ಕಳಿಸ್ಬಿಟ್ಟಿದ್ದೀರಾ. ಎನ್ ಆರ್ ಪ್ರಸಾದ್ ರಜಜಿನಗರದಿಂದ, ನೇತ್ರ ಕೆಂಗೇರಿಯಿಂದ ಹಾಗೆಯೇ ಸಂದೇಶವನ್ನು ಕಳಿಸಿಕೊಟ್ಟಿರೋದು. ಅನಂತಕುಮಾರ್ ಅರಸು ಕಡಬ ಗುಬ್ಬಿಯಿಂದ, ರಾಜೇಂದ್ರ ಬನಶಂಕರಿಯಿಂದ, ಕಬಡ್ಡಿ ಇಂದಿರಪ್ಪ ಕಬಡ್ಡಿ ವೆಂಕಟೇಶ್ ಬಿನಿಪೇಟೆಯಿಂದ, ಶ್ರೀನಿವಾಸ್ ಯಲಹಂಕಯಿಂದ, ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ, ದೇವಿಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ ಹಾಗೆ ಸಂದೇಶವನ್ನು ಕಳಿಸಿ. ಎಸ್, ನಮಗೂ ನಮ್ಮ ಉತ್ತರ ಕೂಡ ಸರಿಯಾಗಿದೆ ಅಂತ ಶ್ರೀನಿವಾಸ್ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಜೊತೆಗೆ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದರೆ, ಅರಸೀಕೆರೆಯಿಂದ ಎಂ ಎನ್ ವಾಸುಕಿ ಅವರು ಸಂದೇಶವನ್ನು ಕಳಿಸಿ ನಮ್ಮ ಉತ್ತರ ಕೂಡ ಸರಿ ಅಂತಿದ್ದಾರೆ. ಜಯಪಟ್ಟಸ್ವಾಮಿ ಅವರು ಚಿಕ್ಕಮಗಳೂರಿನಿಂದ ಸರಿ ಉತ್ತರ ಕಳಿಸಿ ಒಂದು ಗೀತೆಗೆ ಕೂಡ ರಿಕ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ. ಹನುಮಂತೇಗೌಡರು ಹಾಡ್ಲಿಯಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದರೆ, ಜಮಖಂಡಿಯಿಂದ ವಿಶ್ವ ಸಂದೇಶವನ್ನು ಕಳಿಸ್ಕೊಟ್ಟು ಸರಿಯಾದ ಉತ್ತರವನ್ನು ಟೈಪ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಖಂಡಿತ ನಿಮ್ಮೆಲ್ಲರ ಗೆಸ್ ಕರೆಕ್ಟ್ ಆಗಿದೆ. ಸದ್ಯಕ್ಕೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಮಾತುಗಳನ್ನು ಕೇಳ್ತಾ ಇವತ್ತಿನ ನಾಗರ ಪಂಚಮಿ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ ನಾವು ಅಂತ ಹೇಳಿ, ಐ ಟಿ ಎಲ್ ಲೇಔಟ್ ಮಲ್ಲತ್ತಹಳ್ಳಿಯಿಂದ ಚಂದ್ರಮುಖಿ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ರೆ, ವಿಠಲ್ ಕುಂಬಾರ್ ಅವರು ಅಗರ್ಕೇಡಾಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸದಾಶಿವ ಹುಲಗುರ ಬನಶಂಕರಿ ಸೆಕೆಂಡ್ ಸ್ಟೇಜ್ನಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಜಯಪುಟ್ಟಸ್ವಾಮಿ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಎಸ್, ಡಿಸ್ಕೋ ಡ್ಯಾನ್ಸರ್ ಅಲ್ವೇ ಅಂತ ಹೇಳಿ ಸುಭಾನ್ ಕೋರಿ ಅವರು ಹಂಪಸಾಗರದಿಂದ ಕೇಳ್ತಾ ಇದ್ದಾರೆ. ಹೌದು, ಖಂಡಿತವಾಗಿಯೂ ಹೌದು. ಡಿಸ್ಕೋ ಡ್ಯಾನ್ಸರ್ ಸಿನಿಮಾ ಬಿಡುಗಡೆಯಾದ ನಂತರ ರಷ್ಯಾದಲ್ಲಿ ಮಿಥುನ್ ಚಕ್ರವರ್ತಿಯವರನ್ನ, ಭಾರತದ ಮಿಥುನ್ ಚಕ್ರವರ್ತಿಯವರು ವಿಶ್ವಕ್ಕೆ ಅತ್ಯಂತ ಪ್ರಸಿದ್ಧ ಭಾರತೀಯರಾಗ್ಬಿಟ್ಟಿದ್ದಾರೆ ಅಂತ ಹೇಳಿ ಪರಿಗಣನೆ ಮಾಡಿದ್ರು. ಅಷ್ಟರ ಮಟ್ಟಿಗೆ ಈ ಚಿತ್ರ ಸೌಂಡ್ ಮಾಡಿತ್ತು. ಇದಾಗಿತ್ತು ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮ. ಇನ್ನು ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಪ್ರಸಾರವಾಗುತ್ತೆ. ಇವತ್ತಿನ ಕಾರ್ಯಕ್ರಮ ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಸದ್ಯಕ್ಕೆ ಸಂಜೆ 5 ಗಂಟೆ ತನಕ ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ. ನಿಮ್ಮ ಆರ್ಜೆ ರಮ್ಯಾ, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM ರೈನ್ಬೋ 101.3 ಕನ್ನಡ ಕಾಮನ ಬೆಲ್ಲೋ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ದೇಶದ ಕೈಮಗ್ಗ ಉತ್ಪನ್ನಗಳಿಗೆ ಹಾಗೂ ನೇಕಾರ ಸಮುದಾಯಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಅನೇಕ ಪರಿವರ್ತನಾತ್ಮಕ ಕ್ರಮಗಳನ್ನು ಭಾರತ ಸರ್ಕಾರ ಕೈಗೊಂಡಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಸ್ ಟಿ ಕುಮಾರಸ್ವಾಮಿ ಹೇಳಿದರು. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಕೋಟಕಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕೈಮಗ್ಗ ಉತ್ಪನ್ನಗಳ ಮಾರಾಟ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭ ತೋಗುಣಶಿಯಲ್ಲಿ ರೈತರ ಉತ್ಪನ್ನಗಳ ಖರೀದಿ ಮತ್ತು ಮಾರಾಟ ಕೇಂದ್ರವನ್ನು ಉದ್ಘಾಟಿಸಿರುವುದಾಗಿ ಸಚಿವರು ತಮ್ಮ ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಇಂದು ನಾಡಿನಾದ್ಯಂತ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಕುಮಾರ ಪರ್ವತದ ತಪ್ಪಲಿನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲ, ರಾಮುಹಳ್ಳಿಯ ಮುಕ್ತಿನಾಗ ಮತ್ತು ವಿಧುರಾಶ್ವತ್ಥದ ನಾಗದೇವತೆ ದೇವಾಲಯಗಳಲ್ಲಿ ಇಂದು ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ದಾವಣಗೆರೆ ನಗರದ ಈಶ್ವರ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಾಲಯ ಸೇರಿದಂತೆ ವಿವಿಧೆಡೆಗಳಲ್ಲಿರುವ ನಾಗರ ಕಟ್ಟೆಗಳಿಗೆ ಮಹಿಳೆಯರು ಯುವತಿಯರು ಕುಟುಂಬ ಸಹಿತ ತೆರಳಿ ಹಾಲೆರೆದು ಎಳನೀರು ಅಭಿಷೇಕ ಮಾಡುವ ಮೂಲಕ ಪೂಜೆ ಸಲ್ಲಿಸುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯ ಮದ್ಯಮುಕ್ತ ಹಟ್ಟಿ ಗ್ರಾಮಕ್ಕೆ ಸಂಯಮ ಪ್ರಶಸ್ತಿ ಪ್ರದಾನಿಸಲಾಯಿತು. ತಾಲೂಕಿನ ಕನಕಾಪುರ, ಕಾಮನೂರು, ಹನುಮನಹಳ್ಳಿ ಹಾಗೂ ಲೇಬಗೇರಿ, ಕುಕನೂರು ತಾಲೂಕಿನ ಬಿನ್ನಾಳ ಮತ್ತು ಚಿಕ್ಕೇನಕೊಪ್ಪ, ಕುಷ್ಟಗಿ ತಾಲೂಕಿನ ಮತ್ನಾಳ, ನಾಗರಾಳ, ಬೋದೂರು ತಾಂಡ ಹಾಗೂ ಹಿರೇಬನ್ನಿಗೋಳ ಗ್ರಾಮಗಳಿಗೆ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ವತಿಯಿಂದ ಹಟ್ಟಿ ಗ್ರಾಮದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಮದ್ಯ ಮಾರಾಟ ಮುಕ್ತ ಅಭಿನಂದನಾ ಪ್ರಶಸ್ತಿ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕೆ ಪುಟ್ಟರಂಗಪ್ಪ ರಚಿಸಿದ ಪಾನ ನಿರೋಧ ಚಳುವಳಿ ಪುಸ್ತಕ ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಕೆ ರಾಜಶೇಖರ್ ಹೆಟ್ನಾಳ್, ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 10 ಗ್ರಾಮಗಳು ಮದ್ಯಮುಕ್ತವಾಗಿರುವುದು ಸಂತಸದ ವಿಚಾರವಾಗಿದೆ ಎಂದರು.
1: ಇವತ್ತಿನ ದಿನಮಾನದಲ್ಲಿ ಕ್ರಾಂತಿ ಆಗಬೇಕಾಗಿದ್ದು ವ್ಯಸನ ಮುಕ್ತ ಕ್ರಾಂತಿ ಆಗಬೇಕಾಗಿದೆ. ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಯುವಕರನ್ನು ಹೊಂದಿರುವ ರಾಷ್ಟ ಅಂದ್ರೆ ಭಾರತ ದೇಶ. ಯುವಕರಾದ ಒಂದು ದೇಶದ ಶಕ್ತಿ, ಆ ಶಕ್ತಿ ಬಳಕೆ ಮಾಡ್ಕೋಬೇಕು. ಮದ್ಯ ವ್ಯಸನಗಳಾಗ್ಲಿ, ಗುಟ್ಕಾ ಆಗ್ಲಿ, ಗಾಂಜಾ ಆಗ್ಲಿ, ಇವತ್ತು ಬಹಳಷ್ಟು ವ್ಯಸನದಿಂದ ಸಮಯವನ್ನ ತಮ್ಮ ಶಕ್ತಿಯನ್ನ ವ್ಯರ್ಥ ಮಾಡ್ತಾ ಇದಾರೆ. ಅದರಿಂದ ಭಾರತ ದೇಶಕ್ಕೆ ಹಿನ್ನಡೆ ಆಗ್ತಾ ಇದೆ ಬಂಧುಗಳೇ. ಇವತ್ತು ಇದೊಂದು ಒಳ್ಳೆ ಕಾರ್ಯಕ್ರಮ. ನಮ್ಗೆ ಈ ಕಾರ್ಯಕ್ರಮ

0: ಬೊಮ್ಮನಹಳ್ಳಿ ಸಮೀಪ ಸುಮಾರು 60 ಎಕರೆ ಪ್ರದೇಶದಲ್ಲಿ ಸ್ಪೋರ್ಟ್ಸ್ ಸಿಟಿ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. ವಿವಿಧ ಕ್ರೀಡೆಗಳನ್ನು ಒಂದೇ ಸಮಗ್ರ ಕ್ರೀಡಾ ಮೂಲಸೌಕರ್ಯದಡಿ ನಡೆಸಲು ಅನುಕೂಲವಾಗುವಂತೆ ನೀಲನಕ್ಷೆ ಸಿದ್ದಪಡಿಸಲಾಗಿದೆ ಎಂದು ಕ್ರೀಡಾ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾನವ ಆನೆ ಸಂಘರ್ಷ ನಿಯಂತ್ರಣಕ್ಕೆ 7.64 ಕಿಲೋಮೀಟರ್ ಉದ್ದದ ರೈಲ್ವೆ ಹಳಿ ತಡೆಗೋಡೆ ನಿರ್ಮಾಣಕ್ಕೆ 12.77 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಎಂದು ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ರೈತರ ಹಿತಾಸಕ್ತಿ ನಿರ್ಲಕ್ಷಿಸಿ ತಮಿಳುನಾಡಿಗೆ ಕಾವೇರಿ ನದಿ ನೀರು ಹರಿಸಲಾಗುತ್ತಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ರಾಯಚೂರಿನಿಂದ ತಿರುಪತಿಗೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಬುಧವಾರ ಮತ್ತು ಶನಿವಾರ ವಾರಕ್ಕೆ 2 ಬಾರಿ ಸಂಚರಿಸಲಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ಡಾ ಬಾಬುರಾವ್ ತಿಳಿಸಿದ್ದಾರೆ. ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರಿಗೆ ಕೃತಜ್ಞತೆ ಸೂಚಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ನವಿಲು ತೀರ್ಥದ ಶ್ರೀ ರೇಣುಕಾ ಸಾಗರ ಜಲಾಶಯದ ಮಲಪ್ರಭಾ ನದಿ ನೀರಿನ ನಿರ್ವಹಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ರಾಮದುರ್ಗ ತಾಲೂಕು ಚಂದರಗಿಯಲ್ಲಿ ತಿಳಿಸಿದ್ದಾರೆ. ಸ್ವಾತಂತ್ರ್ಯೋತ್ಸವದ ಸಂದರ್ಭ ಪೊಲೀಸ್ ಇಲಾಖೆಯಡಿ ಶ್ಲಾಘನೀಯ ಸೇವೆಗಾಗಿ 17 ಪದಕಗಳು, ಅಗ್ನಿಶಾಮಕ ದಳ ಹಾಗೂ ಗೃಹ ರಕ್ಷಕ ದಳದ ಶ್ಲಾಘನೀಯ ಸೇವೆಗಾಗಿ ತಲಾ 2 ಪದಕಗಳು, ವಿಶಿಷ್ಟ ಸೇವೆಗಾಗಿ ರಾಷ್ಟಪತಿಗಳ ಪದಕ ಸೇರಿದಂತೆ ಒಟ್ಟು 22 ಪದಕಗಳು ರಾಜ್ಯಕ್ಕೆ ಸಂದಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ರಾಜ್ಯದ ಕೀರ್ತಿ ಹೆಚ್ಚಿಸಿದ ಎಲ್ಲ ಪದಕ ಪುರಸ್ಕೃತರಿಗೆ ಸಚಿವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.
1: ನಮಸ್ತೆ, ಎಲ್ರು ಹೇಗಿದ್ದೀರಾ? ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸೊ ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಇನ್ನು ಮಧ್ಯಾಹ್ನ 1 ಗಂಟೆ ತನಕ ನವಿಲು ಗರಿ ಕಲರ್ಫುಲ್ ಪ್ರೋಗ್ರಾಂ ನಲ್ಲಿ ಮಾತು ಮಾಹಿತಿ ಮನೋರಂಜನೆ ಜೊತೆಗೆ ನಿಮ್ಮೊಟ್ಟಿಗೆ ನಾನು ಚಂದ್ರಿಕ್.
2: ಮನದಾಗಸಕ್ಕೆ ಲಗ್ಗೆ ಇಟ್ಟು
3: ಮನಗೆದ್ದ ದನಿಗಳು
2: ಮತ್ತೊಮ್ಮೆ ಮಗದೊಮ್ಮೆ
3: ಮನ ಕದಿಯೋ ಕ್ಷಣಗಳು
2: ಮರೆಯದೆ ಕೇಳಿ
3: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
2: ನಿಮ್ಮ ನೆಚ್ಚಿನ
1: ಸೊ ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋದಲ್ಲಿ ನೀವು ಕೇಳೋದೀಗ ನವಿಲುಗರಿ ಕಲರ್ಫುಲ್ ಪ್ರೋಗ್ರಾಂನ. ಸೊ ಮಾತು ಮಾಹಿತಿ ಜೊತೆಗೆ ಖಂಡಿತವಾಗ್ಲೂ ನಿಮಗೆ ಇಷ್ಟವಾಗೋ ಹಾಡುಗಳು ಕೂಡ ಪ್ಲೇ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಶ್ರಾವಣ ಬಂತು ನಾಡಿಗೆ ಬಂತು ಬೀಡಿಗೆ ಅಂತ ನಮ್ಮ ಬೇಂದ್ರೆ ಅಜ್ಜ ಹೇಳ್ದಂಗೆ ಶ್ರಾವಣ ಮಾಸ ಶುರುವಾಯಿತು, ಜೊತೆಗೆ ಹಬ್ಬಗಳ ಸಾಲು ಸಾಲು, ಒಂಥರ ಸಂಭ್ರಮ ಅಲ್ವಾ, ಮನಸ್ಸಿಗೆ ಖುಷಿ ಕೊಡೋ ಒಂಥರ ವೆದರ್ ಕೂಡ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ತುಂಬ ಬಿಸಿಲು ಇಲ್ಲ, ತುಂಬ ಮಳೆ ಇಲ್ಲ, ತುಂಬ ಚಳಿ ಇಲ್ಲ, ಒಂಥರ ಹಾಯ್ವಾಗಿದೆ ಅಂತ ಹೇಳ್ತಾರಲ್ಲ ಆ ಥರ ವೆದರ್ ಇದೆ. ಎಲ್ಲ ಕಡೆ ಒಂಥರ ಉಲ್ಲಾಸದ ಹೂ ಮಳೆ ಇದ್ದರೆ ಮನೆ ಇಂಡಿಪೆಂಡೆನ್ಸ್ನ ಸಖತ್ತು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರಿ ಅಲ್ವಾ? ನಾನು ಕೂಡ ಮಾಡಿದೆ, ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದ್ದಲ್ವಾ. ಹಾಗೆ ಇವರ ಜೊತೆ ಸಂತೋಷ ಬೇಸರದ ಲೈಫ್ ಗೋಸಾನಿದ್ದೇ ಇರುತ್ತೆ, ಆದರೆ ಹಬ್ಬಗಳ ಸಾಲು ಅಂತ ಹೇಳಿದಾಗ ಖುಷಿ ಕೊಡುತ್ತೆ. ಸೊ

ಖುಷಿಯಲ್ಲಿ ಇವತ್ತಿನ ನಮ್ಮ ನವಿಲುಗರಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ಹಾಂ, ನೀವು ನಿಮಗೆಲ್ಲ ವೆಲ್ಕಮ್ ವೆಲ್ಕಮ್ ಅಂತ ಹೇಳ್ತೀನಿ. ನೀವು ನನಗೆ ಖಂಡಿತವಾಗ್ಲೂ ಎಸ್ ಚಂದ್ರಿಕಾ ಬಂದಿದ್ದಾಳೆ, ಏನು ಹಾ ವಿಷಯ ಹೇಳ್ಬೋದು ಅಂತ ಹೇಳಿ ಅನ್ಕೊತ ಇದ್ದೀರಲ್ಲ. ಆ್ಯಸ್ ಯೂಶುವಲ್ ನಿಮಗೋಸ್ಕರ ಒಂದು ಪ್ರಶ್ನೆ ಇರುತ್ತೆ ಹಾಡಿನ ನಂತರ. ಸರಿ, ಹಾಗಿದ್ರೆ ಇವತ್ತಿನ ನಮ್ಮ ಈ ಬಂದ ಅನುಬಂಧದ ಪಯಣವನ್ನು 101.3 ಮೆಗಾ ಹರ್ಟ್ ಸ್ಪೀಡಲ್ಲಿ ಬುಲೆಟ್ ಟ್ರೈನಲ್ಲಿ ಸೂಪರ್ ಪ್ಲೇಸಸ್ ತೋರಿಸ್ತೀನಿ. ರೆಡಿನಾ? ಸೋ ಲೆಟ್ಸ್ ಗೋ.

ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇರೋದು ನಿಮ್ಮ ಫೇವರೇಟ್ ಕಾರ್ಯಕ್ರಮ ಯಾವುದು, ನವಿಲುಗರಿ. ಹಾಗೆ ಶಾಂತಾಚಾರ್ ಬಡಿಗೇರ್ ಮತ್ತೆ ಇವರು ಯಾರು, ಶ್ರೀನಾಥ್ ಮಾಗಡಿ ರೋಡಿಂದ ವೆಲ್ಕಮ್ ಚಂದ್ರಿಕಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ನನಗೆ ಇಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದಾಗ ನನಗೂ ಖುಷಿ ಆಗ್ತಾ ಇರುತ್ತಲ್ಲ. ಹಾಗೆಯೇ ಲಾಸ್ಟ್ ವೀಕ್ ಏನಾಗೋಯ್ತು ಅಂದರೆ ಜಯಪುಟ್ಟಸ್ವಾಮಿ ಅವರು ಮೆಸೇಜ್ ಮಾಡಿದ್ರು, ಅಷ್ಟರಿಗೆ ಪ್ರೋಗ್ರಾಮ್ ಮುಗೀತು. ಆದ್ದರಿಂದ ಓಕೆ, ಅವರಿಗೂ ಕೂಡ ಇವತ್ತಿನ ಪ್ರೋಗ್ರಾಮ್ಗೆ ವೆಲ್ಕಮ್ ಅಂತ ಹೇಳ್ತಾ, ಚಂದ್ರಿಕಾ ಯಾಕಮ್ಮ ಇಷ್ಟು ಫಾಸ್ಟಾಗಿದ್ದೀಯಾ ಅಂತ ಹೇಳ್ತಾ ಇದ್ದೀರಾ. ಹೌದು, ಬುಲೆಟ್ ಟ್ರೈನಲ್ಲಿ ಕರ್ಕೊಂಡು ಹೋಗೋದು ಅಂದರೆ ಸ್ವಲ್ಪ ಸೂಪರ್ ಫಾಸ್ಟಾಗೇ ಇರಬೇಕಲ್ಲ. ಆಮೇಲೆ ನೋಡಿ, ಸಾಮಾನ್ಯವಾಗಿ ಈ 80th ಸ್ವಾತಂತ್ರ್ಯೋತ್ಸವವನ್ನು ಮತ್ತು ಸಂಭ್ರಮದಿಂದ ಆಚರಿಸ್ತೀವಲ್ವಾ, 80 ಪ್ಲೇಸಸ್ಗೂ ಕರ್ಕೊಂಡು ಹೋಗೋಣ ಅಂತ ನನ್ನ ಆಸೆಯನ್ನಂತೂ ಇದೆ. ನೋಡೋಣ ಯಾವ್ಯಾವ ಪ್ಲೇಸ್ಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿಗಂತೂ ಕರ್ಕೊಂಡು ಹೋಗ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ವೀಕ್ ತನಕ ನೀವು ಅಲ್ಲೆಲ್ಲ ಮುಗಿಸ್ಕೊಂಡು ಬಿಟ್ಟು ಬನ್ನಿ, ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತೀನಿ. ಅದರ ಜೊತೆಗೆ ಈ ಎಲ್ಲ ಸಂಭ್ರಮಗಳ ಜೊತೆ ಮನುಷ್ಯನಲ್ಲಿ 80 ತುಂಬಿದಾಗ ಒಂದು ಶಾಂತಿಯನ್ನು ಕೂಡ ಮಾಡ್ತಾರೆ. ಹಾಗೆ ಭಾರತ ಮಾತೆ ಕೂಡ ಸಂತೋಷದಿಂದ ಚೆನ್ನಾಗಿರಲಿ ಅನ್ನೋದೇ ನಮ್ಮೆಲ್ಲರ ಹರಕೆ ಕೂಡ ಅಲ್ವಾ. ಆ ಭಾರತ ಮಾತೆ ಚೆನ್ನಾಗಿದ್ದರೆ ನಾವೆಲ್ಲರೂ ಕೂಡ ಚೆನ್ನಾಗಿರ್ತೀವಿ. ಅದಕ್ಕೆ 80s to 80 ಟ್ರಿಪ್ನ ಶುರು ಮಾಡೋಣ. ಸೊ ಎಸ್, ಅವರು ಬನ್ನಿ ಸೂಪರ್ ಜೂಪರ್ ಟ್ರಾವೆಲ್ಗೆ ಅಂತ ಹೇಳ್ತಾ, ಹಾಗೆ ಈ ಟ್ರಾವೆಲಿಂಗ್ ಬ್ಲಾಗ್ಸ್ ಬಗ್ಗೆನೂ ಒಂದು ಸ್ವಲ್ಪ ಮಾತಾಡೋಣ ಇವತ್ತಿನ ನಮ್ಮ ನವಿಲುಗರಿ ಕಲರ್ಫುಲ್ ಪ್ರೋಗ್ರಾಮ್ನಲ್ಲಿ.

ಸೊ ನಿಮಗೆ ಪ್ರಶ್ನೆ ಕೇಳಲೇಬೇಕಲ್ಲ ಖಂಡಿತವಾಗ್ಲೂ. ಏನಿವತ್ತಿನ ಪ್ರಶ್ನೆ ಅಂತ ಹೇಳಿದ್ರೆ, ನಾವು ಎಲ್ಲ ಪ್ಲೇಸಸ್ಗೆ ಹೋಗ್ತಾ ಇದ್ದಾಗ ಇದು ಭಾರತ, ಆದ್ರಿಂದ ನಾವು ಈ ಆ ಊರು ಈ ಊರು ನನ್ನೂರು ಬಿಟ್ಟರೆ ಅದೆಲ್ಲ ಏನಿಲ್ಲ, ಹೋಲ್ ಭಾರತದಲ್ಲಿ ಯಾವ ಪ್ಲೇಸಸ್ಗಾರು ಹೋಗ್ಬೋದು ಇಂಡಿಯಾದಲ್ಲಿ. ಅದಕ್ಕೆ ನಿಮ್ಮ ಫೇವ್ರೇಟ್ 5 ಪ್ಲೇಸ್ ಯಾವುದು ಅಂತ ಹೇಳಿ ನನಗೆ ಮೆಸೇಜ್ ಮಾಡಿ. ನಿಮ್ಮ ಫೇವ್ರೇಟ್ 5 ಪ್ಲೇಸಸ್ ಅಂದರೆ ಅಲ್ಲಿಗೆ ಹೋದಾಗ ಖುಷಿ ಕೊಡುತ್ತೆ, ಅಲ್ಲಿ ಹೋದಾಗ ಏನೋ ಒಂಥರ ಮನಸ್ಸಿಗೆ ಸಂತೋಷ ಇರುತ್ತೆ, ಅದು ನನ್ನ ಹತ್ತಿರದ ಮನಸ್ಸಿಗೆ ಹತ್ತಿರವಾಗಿರೋ ಊರು ಅಥವಾ ಇನ್ನೊಂದು ಆ ಜಲಪಾತ ಇರಬಹುದು, ಆ ಮರಳು ಗಾಡಿ ಇರಬಹುದು, ಏನಿ ಪ್ಲೇಸ್ ಅದು ನಿಮಗೆ ತುಂಬ ಯಾವುದು ಖುಷಿ ಕೊಡುತ್ತೆ ಅಂತ ಹೇಳಿ ನೀವು ನನಗೆ ಮೆಸೇಜ್ ಮಾಡಿ. ನಿಮ್ಮ ಫೇವ್ರೇಟ್ 5 ಪ್ಲೇಸಸ್ ಯಾವುದು, ನಿಮ್ಮ ಫೇವ್ರೇಟ್ 5 ಪ್ಲೇಸ್ಗಳು ಯಾವುದು ಅಂತ ಹೇಳಿ ಮೆಸೇಜ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9484901013. ನಮ್ಮ ವಾಟ್ಸಪ್ ನಂಬರ್ 9480901013.

ಸೊ ಪ್ರಯಾಣ ಹೆಂಗಿದೆ, ಖುಷಿ ಖುಷಿಯಾಗಿದೆ ಅಲ್ವಾ? ಬುಲೆಟ್ ಟ್ರೈನಲ್ಲಿ ಹೋಗ್ತಾ ಇರೋದು ನೋಡಿ, ಅದಕ್ಕೋಸ್ಕರನೇ ಖುಷಿಯಾಗಿ ಈ ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡಿದ್ದು. ಹಾಗೆ ನಿಮ್ಮ ಫೇವ್ರೇಟ್ ಪ್ಲೇಸಸ್ ಯಾವುದು ಅಂತ ಕೂಡ ಹೇಳಿ ಹೇಳ್ತಾ ಇದ್ದೀರಾ. ಈಗ ಕೇಳಿಸ್ಕೊಳ್ತಾ ಇರೋರಿಗೋಸ್ಕರ ನಿಮ್ಮ ಫೇವ್ರೇಟ್ ಫೈವ್ ಪ್ಲೇಸಸ್ ಮಾತ್ರ ತಿಳಿಸಿ ಖಂಡಿತವಾಗ್ಲೂ. ಫೈವ್ ಪ್ಲೇಸಸ್ ಯಾವುದು ನಿಮ್ಮ ಫೇವ್ರೇಟ್, ಅಲ್ಲಿಗೆ ಹೋದರೆ ಖುಷಿ ಕೊಡೋಂತಹ, ಆದಷ್ಟು ನಾನು ಆಹಾ ಇಲ್ಲೇ ಇರಬೇಕು ಅನಿಸೋಂತಹ ಜಾಗಗಳು ನಮ್ಮ ಭಾರತದಲ್ಲಿ ಯಾವುದು ಅಂತ ಹೇಳಿ ತಿಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013, ಇಲ್ಲಿಗೆ ಮೆಸೇಜ್ನ ಮಾಡ್ಬೋದು. ಸೊ ಟ್ರಾವೆಲಿಂಗ್ ಅಂತ ಹೇಳಿದ ತಕ್ಷಣ ನಾವು ಬಹಳಷ್ಟು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಈಗಂತೂ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾವೆಲ್ ವ್ಲಾಗ್ಸ್ ಕೂಡ ಇರುತ್ತೆ. ಆ ವ್ಲಾಗ್ಸಲ್ಲಿ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಅವರು ಎಲ್ಲಿ ಆ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತಾರೆ, ಯಾವ ಪ್ಲೇಸ್ಗೆ ಹೋದರೆ ಏನು ಅಂತ ಹೇಳಿಬಿಟ್ಟು. ಆಮೇಲೆ ಇವಾಗ ಚಿಂಚಾಮ್ ಹೈಯೆಸ್ಟ್ ಫಾಲ್ಸ್ ಇದೆಯಲ್ಲ, ಇದ್ರ ಬಗ್ಗೆ ಒಂಚೂರು ಹೇಳ್ತೀನಿ. ಹಿಮಾಚಲ್ ಪ್ರದೇಶಲ್ಲಿರೋ ಇದು ಸ್ಪಿಟಿ ವ್ಯಾಲಿ ಅಂತ ಇದೆಯಲ್ಲ, ಅಲ್ಲಿರೋ ಈ ಪ್ಲೇಸ್ ಹೆಂಗಿದೆ ಅಂದರೆ, ಇದು ಚಿಂಚಾಮ್, ಇದು ಒಂಥರ ಹೈಯೆಸ್ಟ್ ಸಸ್ಪೆನ್ಷನ್ ಬ್ರಿಡ್ಜ್ ಕೂಡ. ಇದು ಇದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಾಸ್ ಆಗಬೇಕಾರೆ ಇದೆಯಲ್ಲ, ಇಟ್ಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಾನು ಇದು ಕೆಲವು ಹೇಳ್ತಾ ಇರ್ತೀನಿ, ಇದು ನೀವು ಅಲ್ಲಿ ಹೋದರೆ ತುಂಬ ಖುಷಿ ಕೊಡುತ್ತೆ. ಆಮೇಲೆ ಎಲ್ಲೂ ನೋಡಿರಲ್ಲ ಇದು, ಅದನ್ನು ನೋಡಿದಾಗ ಅದ್ರ ಮೇಲೆ ಆ ಬ್ರಿಡ್ಜ್ ಮೇಲೆ ಹೋದಾಗ ಇದೆಯಲ್ಲ ಅನುಭವ, ಇಟ್ಸ್ ವಂಡರ್ಫುಲ್. ಟೈಮ್ ಆದಾಗ ಹೋಗ್ಬಿಟ್ಟು ಬನ್ನಿ, ಕಂಪಲ್ಸರಿ ಇಲ್ಲ, ಟೈಮ್ ಆದಾಗ ಹೋಗ್ಬಿಟ್ಟು ಬನ್ನಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ವಿಡಿಯೋಗಳಲ್ಲಂತೂ ಕೂಡ ಖಂಡಿತವಾಗ್ಲೂ ನೋಡಬಹುದು. ಆಮೇಲೆ ಯಾಣ ನಮ್ಮ ಕರ್ನಾಟಕದ ವಾವ್ ಸೂಪರ್ ಪ್ಲೇಸ್, ಅದು ಟ್ರೆಕ್ಕಿಂಗ್ ಅಂತೂ ಹೋಗ್ಬಿಟ್ರಂತೂ ಅದು ಎಲ್ಲೋ ಕಳೆದೇ ಹೋಗ್ಬಿಟ್ಟಿರ್ತೀವಿ. ಅದೇ ಅಲ್ಲಿ ಮಾರ್ನಿಂಗ್ ಹೋಗಬೇಕು, ಖುಷಿಯಾಗುತ್ತೆ. ಅದ್ರ ಜೊತೆಗೆ ಯಾಣದಲ್ಲಿ ಸ್ವಲ್ಪ ಈ ಲೀಚಸ್ ಕೂಡ ಇರೋದ್ರಿಂದ ಬಿ ಕೇರ್ಫುಲ್ ಅಂತ ಹೇಳ್ತಾರೆ. ಇನ್ನು ಮರವಂತೆ ನನಗೆ ಯಾವಾಗಲೂ ಬಹಳ ಖುಷಿ ಕೊಡೋದು ಯಾಕೆ ಅಂತ ಹೇಳಿದ್ರೆ, ರೋಡಲ್ಲಿ ಒಂದು ಸೈಡಲ್ಲಿ ಸಮುದ್ರ, ಒಂದು ಸೈಡಲ್ಲಿ ನದಿ, ಹೇಗೆ ಸಾಧ್ಯ ಅಲ್ವಾ ಭೂಮಿಯಲ್ಲಿ ಇಷ್ಟು ವಿಚಿತ್ರ ಅಂತ ಹೇಳಿ ಅನಿಸುತ್ತೆ. ಒಂದು ಕಡೆ ಫುಲ್ಲು ಸಮುದ್ರ, ಉಪ್ಪು ನೀರು, ಇನ್ನೊಂದು ಕಡೆ ಸಿಹಿ ನೀರು, ಮಧ್ಯದಲ್ಲಿ ರೋಡ್ ಮಾತ್ರ ಇದೆ. ಇದು ನಿಜವಾಗ್ಲೂ ಒಂದು ವಿಸ್ಮಯ ಅಂತ ಹೇಳಿ ಅನಿಸುತ್ತೆ. ಹಾಗೆ ಅಲ್ಲಿ ಪ್ರೈವೇಟ್ ಬೀಚಸ್ ಕೂಡ ಇದೆ. ಆಮೇಲೆ ಕರ್ಜೆ ಅಂತ ಹೇಳ್ತಾರೆ ಇದು ಕೂಡ, ಅದನ್ನು KRZD ಅಂತ ಹೇಳ್ತಾರೆ ಅವರು ಹಿಮಾಚಲಲ್ಲಿ, ಹಾಗೆ ಕರ್ಜೆ ಅಂತ ಹೇಳ್ತಾರೆ. ಇದು ಕೂಡ ಒಂದು ಹೈಯೆಸ್ಟ್, ಹೆಂಗೆ ಹೇಳಿದ್ರೆ ಅಂದರೆ ಹಿಮಾಚಲದಲ್ಲಿ ಇರೋಂತಹ ಒಂದು ಪ್ಲೇಸ್, ಈ ಸ್ಪಿಟಿ ವ್ಯಾಲಿ ಹತ್ರ ಇರೋಂತಹ. ಈ ನೋಡೋಕ್ಕೆ ಮಾತ್ರ ಬಹಳ ಸುಂದರವಾಗಿದೆ. ಯಾಕೆ ಅಂತ ಹೇಳಿದ್ರೆ ಬೆಟ್ಟದ ಮೇಲೆ ಮನೆಗಳು, ಅದನ್ನು ನೋಡೋದೇ ಒಂದು ಸಂತೋಷ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಕೈರಿಮ್ ಫಾಲ್ಸ್, ಇದು ಕೂಡ ಹೈಯೆಸ್ಟ್, ಚಿರಾಪುಂಜಿಲಿ ಇರೋವಂಥ ಒಂಥರ ಹೈಯೆಸ್ಟ್ ಫಾಲ್ಸ್, ಮೇಲಿಂದ ಕೆಳಗಡೆ ಬೀಳ್ತಾ ಇದೆ ದಬ ದಬ ದಬ ದಬ ಅಂತ ಹೇಳಿಬಿಟ್ಟು. ನಾನು ಲಾಸ್ಟ್ ಇಯರ್ ನೋಡಿದಾಗ ನಿಜವಾಗ್ಲೂ ಎಷ್ಟು ಅದೇ ಖುಷಿಯಾಗುತ್ತೆ ಅಂತ ಹೇಳಿದ್ರೆ, ಅಯ್ಯಪ್ಪ ನಮಗೆ ಚಿರಾಪುಂಜಿ ಅಂದರೆ ಸದಾಕಾಲ ಮಳೆ ಅಂತ ಹೇಳುತ್ತಲ್ವ, ಆದರೆ ಈ ಥರ ಫಾಲ್ಸ್ಗಳು ಕೂಡ ನಿಮಗೆ ಸಿಕ್ಕೇ ಸಿಗುತ್ತೆ. ಪ್ರಯಾಗ್ ರಾಜ್ ಇದೆ, ಇನ್ನು ಜಿಂಕ್ ವಾಟರ್ ಫಾಲ್ಸ್ ಇದೆ, ಸಾಂಚಿ ಸ್ತೂಪ್ ಇದೆ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇದೆ. ಇದನ್ನೆಲ್ಲ ನೋಡ್ಕೊಂಡು ಬನ್ನಿ. ಹಾಗೆಯೇ ನಮ್ಮ ಇವತ್ತಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ ನಿಮಗೋಸ್ಕರ ಫೇವ್ರೇಟ್ ಮ್ಯೂಸಿಕ್ ಇದೆ, ಫೇವ್ರೇಟ್ ಮಾತಿದೆ, ಜೊತೆಗೆ ಇದು ನವಿಲುಗರಿ ಕಲರ್ಫುಲ್ ಪ್ರೋಗ್ರಾಮ್.

ನೋಡಿ, ಎಸ್ ಜಾನಕಿ ಅವರು ಕೂಡ ಹಾಡಿನ ಮೂಲಕ ಹೇಳಿದ್ರು, ಒಮ್ಮೆ ನಿನ್ನನ್ನು ಕಣ್ತುಂಬ ಅಂದರೆ ಯಾವ್ಯಾವ ಊರುಗಳನ್ನು ಕಣ್ತುಂಬ ನೋಡ್ಕೊಳ್ಳೋಣ ಅಂತ, ನಾವು ಅದನ್ನು ಕನ್ವರ್ಟ್ ಮಾಡ್ಕೊಂಡ್ಬಿಡೋಣ ಅಲ್ವಾ? ಖಂಡಿತವಾಗ್ಲೂ. ಹಾಂ, ನಿನ್ನ ಖುಷಿಯಾಗುವಂಥದ್ದು ಹೇಳು ಅಂದರೆ, ನಾವು ಸಾಮಾನ್ಯವಾಗಿ ಏನು ಮಾಡಿಬಿಡ್ತೀವಿ ಗೊತ್ತಾ, ಆ ಪ್ಲೇಸ್ ಒಂದು ಕಡೆ ಹೋದಾಗ ಅದು ನೋಡೋಣ ಇದು ನೋಡೋಣ, ಬಟ್ ತುಂಬ ಜನ ಎಕ್ಸ್ಪ್ಲೋರ್ ಮಾಡಿದಿರೋ ಪ್ಲೇಸ್ಗಳಿಗೆ ನಿಮಗೆ ಹೋಗ್ಲಿಕ್ಕಾದರೆ ಹೋಗಿ, ಅದು ತುಂಬ ಚೆನ್ನಾಗೂ ಇರುತ್ತೆ, ಮತ್ತು ಜಾಸ್ತಿ ಜನ ಇರಲ್ಲ, ರಶ್ ಇರಲ್ಲ, ಅದರಲ್ಲೂ ನೋವೆಡೇಸ್ ನೀವು ನೋಡ್ತಾ ಇರ್ಬೋದು. ಹೆಂಗೆ ಅಂತ ಹೇಳಿದ್ರೆ, ಒಂದು ಎಲ್ಲ ಕಡೆ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರೋವಂಥ ಪ್ಲೇಸ್ ಅಂದರೆ ಒಂದೇ ರಾಶಿ ಜನ ಇರ್ತಾರೆ. ಅಪ್ಪ ಯಾಕಾರು ಹೋಗಿದ್ವೋ, ನಾವು ಏನು ನೋಡಬೇಕು ಆ ಪ್ಲೇಸ್ನಲ್ಲಿ ಅಂತ ಹೇಳ್ತೇವೋ, ಅಥವಾ ಒಂದು ದೇವಸ್ಥಾನ ಇರಬಹುದು, ಒಂದು ಚರ್ಚ್ ಇರಬಹುದು,

ಅಥವಾ ಇನ್ನೇನೋ ದರ್ಗಾ ಇರಬಹುದು, ಅದು ಬೇಡ ಅಂತ ಹೇಳಿದ್ರೆ ನಿಮಗೆ ಒಂದು ನೋಡುವಂತಹ ಒಂದು ಬ್ಯೂಟಿಫುಲ್ ನೇಚರ್ದಿರ್ಬೋದು, ಅಲ್ಲಿ ಜನಗಳ ತಲೆಗಳೇ ಕಾಣಿಸ್ತಿರ್ತಾರೆ, ಒಂದು ರಾಶಿ ಜನ ಇದ್ದಾರೆ, ಹೋಗಿದ್ದೆಲ್ಲ ಬೇಜಾರಾಗೋಯ್ತು ಅಂತ ಹೇಳಿ ಬೇಜಾರು ಮಾಡ್ಕೋಬೇಡಿ. ಅದರಿಂದ ಕೆಲವು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಕೂಡ ಇರುತ್ತೆ, ಅದಕ್ಕೆ ಹೋಗಿ ನೋಡಿ ಎಂಜಾಯ್ ಮಾಡಿ ಅಂತಲೂ ಹೇಳ್ತಾ ಇರೋದು. ಆಮೇಲೆ ಇನ್ನು ಹೇಳೋದು ಅಂದರೆ ಕಿ ಅಂತ ಒಂದು ಊರಿದೆ, ಆಮೇಲೆ ದೆಸ್ಕಿಟ್ ಅಂತ ಇದೆ, ಮೂನ್ಲ್ಯಾಂಡ್ ಅಂತ ಇದೆ, ಅಲ್ಮೋರಾ. ಈ ಅಲ್ಮೋರಾ ಮಾತ್ರ ನಿಜವಾಗ್ಲೂ ಹೋಗ್ಬಿಟ್ಟು ಬಂದು, ಇದು ಅಲ್ಮೋರಾ ಒಂದು ಜಿಲ್ಲೆ ಇದು. ಇಲ್ಲಿ ಇದು ಏನಕ್ಕೆ ಗೊತ್ತಾ ಫೇಮಸ್, ಇಲ್ಲಿ ಉತ್ತರಾಖಂಡದಲ್ಲಿರೋದು, ಈ ಕಮಾವೋಸ್ ಅಂತ ಹೇಳಿರೋ ಒಂದು ಊರಿನಲ್ಲಿ ಇರೋದು. ಇದು ದೊಡ್ಡ ಗಿರಿಧಾಮ ಅಂತ ಹೇಳ್ತಾರಲ್ಲ, ಅಲ್ಲಿನ ಹಿಲ್ಸ್ ಸ್ಟೇಷನ್ ಇದೆ. ಇದು ಕುದುರೆ ಲಾಳದ ಆಕಾರದ ಬೆಟ್ಟದ ಮೇಲೆ ಇದೆ, ಹಾರ್ಸು ಶೇಪ್ ಅಂತ ಹೇಳ್ತಾರಲ್ಲ, ಹಾರ್ಸು ಶೇಪಲ್ಲಿ ಇರೋದು ಈ ಅಲ್ಮೋರಾ. ಅದು ಇದು ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರೆ ನಿಮಗೆ ಒಂದು ಸುಂದರವಾದ ಅನುಭವ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಸುತ್ತಲೂ ಹಿಮಾಲಯ ಇದೆಯಲ್ಲ, ಆ ಹಿಮಾಲಯ ನಿಮಗೆ ಬಹಳಷ್ಟು ಸಂತೋಷವನ್ನು ಕೊಡುತ್ತೆ. ಆಮೇಲೆ ಈ ಟ್ರಾವೆಲ್ ವ್ಲಾಗ್ಸ್ ಬಗ್ಗೆ ಹೇಳ್ತಾ ಇದ್ವಲ್ಲ, ತುಂಬ ಡೀಟೇಲ್ಸ್ ಕೊಟ್ಟಿರ್ತಾರೆ ನಿಮಗೆ, ಇಂಥ ಕಡೆ ಹೋದಾಗ ಈ ಪ್ಲೇಸಲ್ಲಿ ಈ ಪ್ಲೇಸ್ಗಳನ್ನ ನೋಡಬಹುದು, ಆಮೇಲೆ ಯಾವುದು ಈಟರೀಸ್ ಇದೆ, ಎಲ್ಲಿ ಊಟ ಮಾಡಬಹುದು, ಎಲ್ಲಿ ಎಷ್ಟು ದೂರ ಆಗುತ್ತೆ, ಈ ಡಿಸ್ಟೆನ್ಸ್ಗಳನ್ನೆಲ್ಲ ಮೊದಲೇ ತಿಳ್ಕೊಂಡು ಹೋಗೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಕೂಡ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯರ್ಸ್, ಮ್ಯಾಜಿಕಲಿ ಯರ್ಸ್, ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇರೋದು ನಿಮ್ಮ ಫೇವರೇಟ್ ಕಾರ್ಯಕ್ರಮ ನವಿಲುಗರಿ. ಈ ಕಲರ್ಫುಲ್ ಪ್ರೋಗ್ರಾಮ್ನಲ್ಲಿ ನಾವು ಇವತ್ತು ನಮ್ಮ ಟ್ರಾವೆಲ್ ಲಾಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗೆ ಒಂದಿಷ್ಟು ಪ್ಲೇಸಸ್ ನನಗೆ ಗೊತ್ತಿರೋದು, ಕೆಲವನ್ನ ವಿಸಿಟ್ ಮಾಡಿರೋದಕ್ಕೋಸ್ಕರ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಹೋದರೆ ತುಂಬ ಒಳ್ಳೆಯದು ಅಂತ ಹೇಳಿ. ಹಾಗೆ ನೀವು ನನ್ನ ಜೊತೆ ನಿಮ್ಮ ಫೇವ್ರೇಟ್ ಪ್ಲೇಸಸ್ ಹಂಚ್ಕೋಬೇಕಲ್ವಾ ಯಾವುದು ಅಂತ ಹೇಳಿ, ಆವಾಗ ನನಗೂ ಕೂಡ ಖುಷಿ ಆಗುತ್ತೆ, ಓ ಇವರಿಗೆಲ್ಲ ಇದೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು, ಈ ಊರುಗಳು ತುಂಬ ಖುಷಿ ಇದೆ ಇವರಿಗೆ ಅಂತ ಹೇಳಿ. ನಿಮ್ಮ ಫೇವ್ರೇಟ್ ಪ್ಲೇಸಸ್ ಯಾವುದು ಅಂತ ಹೇಳಿ ನನಗೆ, ಐದು ಭಾರತದಲ್ಲಿರೋ ಐದು ಫೇವ್ರೇಟ್ ಪ್ಲೇಸಸ್ ಯಾವುದು ಅಂತ ಹೇಳಿ ನೀವು ನಮ್ಮ ಜೊತೆ ಮೆಸೇಜ್ ಮೂಲಕ ಶೇರ್ ಮಾಡಿಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013, 9480901013. ಇಲ್ಲಿಗೆ ನೀವು ಮೆಸೇಜ್ ಮಾಡಿ ನಿಮ್ಮ ಫೇವ್ರೆಟ್ ಪ್ಲೇಸ್ಗಳು ಯಾವುದು ಅಂತ ಹೇಳಿ ನನಗೆ ತಿಳಿಸಿ.

ಸೊ ನಿಮ್ಮ ಮನಸ್ಸು ಕೂಡ ಇಷ್ಟೇ ಖುಷಿಯಿಂದ ಹಿಗ್ಗಿದೆ ಅಲ್ವಾ? ಯಾಕೆ ಅಂತ ಹೇಳಿದ್ರೆ, ನಾನು ನಿಮ್ಮನ್ನೆಲ್ಲ ಬುಲೆಟ್ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ, ಸೊ ಬುಲೆಟ್ ಟ್ರೈನ್ ಪ್ರವಾಸದಲ್ಲಿ ಖುಷಿಯಿಂದ ಎಲ್ಲ ಪ್ಲೇಸಸ್ಸು ನೋಡ್ತಾ ಇದ್ವಿ. ಇನ್ನು ಅಲ್ಲಿಂದ ಸ್ವಲ್ಪ ನೀವು ಆ ಕಡೆ ಈ ಕಡೆ ಬಂದಾಗ ಇನ್ನು ಗಂಗಾ ಎಕ್ಸ್ಪ್ರೆಸ್ ವೇ ಇದೆಯಲ್ಲ, ಇಟ್ಸ್ ವಂಡರ್ಫುಲ್, ಖಂಡಿತ ಹೋಗಿ ಬನ್ನಿ. ಕಲ್ಪ ಇದೆ, ಆಮೇಲೆ ಲೂನಾರ್ ಲೇಕ್ ಇದೆ, ದಶಾಶ್ವಮೇಧ ಘಾಟ್ ಇದೆ, ನಮ್ಮ ಕೂರ್ಗ್ ಆಹಾ ಅದನ್ನು ಬಿಡೋಕ್ಕಾಗತ್ತ ಅದು, ಆಮೇಲೆ ರೋಡ್ ಟು ಹೆವೆನ್, ಕೃಷ್ಣೇಶ್ವರ್ ಇದೆ, ಎಲ್ಲೋರಾ ಕೇವ್ಸ್, ಲೇಹ್ ಲಡಾಖ್ ಇದೆ, ನಾಗ್ಪುರ್, ಇದು ಊರೇ ನೋಡೋಕ್ಕೆ ತುಂಬ ಚೆಂದ ಕೂಡ, ಬ್ಯಾಂಬು ಟ್ರೆಕ್ ಇದೆ, ಮತ್ತು ಬಂಗಸ್ ವ್ಯಾಲಿ ಇದೆ, ಮಹಾಮೃತ್ಯುಂಜಯ ಮಂದಿರ್ ಇದೆ, ಪೃಥ್ ವಾಟರ್ ಫಾಲ್ಸ್ಗೆ ಹೋಗ್ಬೋದು, ಡೆವಿಲ್ಸ್ ಫಿಂಗರ್ ಅಂತ ಇದೆ, ಮಿಜೋರಾಮ್ಗೆ ಹೋಗ್ಬೋದು, ಕಾಬೋ ಡೇ ರಾಮ ಅಂತ ಹೇಳಿದೆ, ಆಮೇಲೆ ನ್ಯೂಬ್ರಾ ವ್ಯಾಲಿ, ನ್ಯೂಬ್ರಾ ವ್ಯಾಲಿಗೆ ಮಾತ್ರ ಖಂಡಿತವಾಗ್ಲೂ ಹೋಗ್ಬಿಟ್ಟು ಬನ್ನಿ, ಅಂದರೆ ತುಂಬ ತುಂಬ ಹೈಟಲ್ಲಿರೋದು ಹಿಮಾಲಯದಲ್ಲಿ, ಹೈಟ್ ಅಂದರೆ ಹೈಟು, ಅಲ್ಲಿ ಅಲ್ಲಿ ಒಂದು ಟೀ ಶಾಪ್ ಇದೆ, ಯು ಆರ್ ಡ್ರಿಂಕಿಂಗ್ ಎ ಹೈಯೆಸ್ಟ್ ಮೌಂಟೇನ್ ಹೈಯೆಸ್ಟಲ್ಲಿ ಸೀ ಲೆವೆಲಿಂದ ಟೀ ಕುಡಿತೀರಾ ಅಂತ ಅಲ್ಲಿ ಕೊಡ್ತಾರೆ, ಅಲ್ಲಿ ಇಟ್ಸ್ ವಂಡರ್ಫುಲ್ ಟೀ, ಒಂದು ಲೆಮನ್ ಟೀ ಕುಡಿಯೋಕ್ಕೋಸ್ಕರನಾರು ಅಲ್ಲಿ ನೀವು ನ್ಯೂಬ್ರಾ ವ್ಯಾಲಿಗೆ ಖಂಡಿತವಾಗ್ಲೂ ಹೋಗ್ಬಿಟ್ಟು ಬನ್ನಿ. ಇನ್ನು ವ್ಲಾಗ್ ಬಗ್ಗೆ ಹೇಳ್ತಾ ಇದ್ದಾಗ ಏನು ಗೊತ್ತಾ, ಇವರು ಅಲ್ಲಿ ಪ್ಲೇಸಸ್ಗೆ ಹೋಗಿ ತಮ್ಮ ಡೀಟೇಲ್ಸ್ನೆಲ್ಲ ಜೊತೆಗೆ ಕೊಟ್ಟಿರ್ತಾರೆ ಟ್ರಾವೆಲ್ ಲಾಗ್ಸಲ್ಲಿ, ಆ ವಿಡಿಯೋದಲ್ಲಿ ಒಂದು ರೀತಿಯಲ್ಲಿ ದಾಖಲಿಸಿರ್ತಾರೆ ಅಂತ ಹೇಳ್ಬೋದು, ಆ ಪ್ಲೇಸಿಗೆ ಭೇಟಿ ನೀಡಿದ ಪರಿಚಯ, ಆಮೇಲೆ ಹೇಗಿರುತ್ತೆ ಆ ಪ್ರಯಾಣ, ಮತ್ತು ಅಲ್ಲಿರೋ ಸಾರಿಗೆ ಮಾಹಿತಿ, ಫ್ಲೈಟಲ್ಲಿ ಹೋಗಬೇಕಾ ಬೇರೆ ರೀತಿ ಯಾವುದ್ರಲ್ಲಿ ಹೋಗಬೇಕು ಅಂತೆಲ್ಲ ಹೇಳ್ತಾರೆ, ಆಮೇಲೆ ಹೋಟೆಲ್ಸ್ ಇದೆಯಾ ಅಲ್ಲಿ, ಎಲ್ಲಿ ತಂಗಬಹುದು, ಇದೆಲ್ಲ ಡೀಟೇಲ್ಸ್ನ ನೀವು ಟ್ರಾವೆಲ್ ಲಾಗಲ್ಲಿ ತಿಳ್ಕೊಂಡು ಖಂಡಿತ ಒಂದು ಪ್ಲೇಸ್ಗೆ ಹೋಗಬೇಕು, ವಿಸಿಟ್ ಮಾಡಬೇಕು ಅಂದರೆ ಹೋಗಿಬಿಟ್ಟು ಬನ್ನಿ.

ಎಫ್ ಎಂ ರೇನ್ಬೋದಲ್ಲಿ ನೀವು ಕೇಳ್ತಾ ಇದ್ರೆ ನವಿಲುಗರಿ ಕಲರ್ಫುಲ್ ಪ್ರೋಗ್ರಾಮ್ನ ಕಲರ್ಫುಲ್ ಪ್ರೋಗ್ರಾಮ್ನಲ್ಲಿ ನಾನು ನಿಮ್ಮೊಟ್ಟಿಗೆ ಚಂದ್ರಿಕಾ. ಸೊ ನೀವು ಬೇಜಾರಾಗಬೇಡಿ, ಚಂದ್ರಿಕಾ ನೀನು ನಮ್ಮ ಮೆಸೇಜ್ ಮಾತ್ರ ಓದಲಿಲ್ಲ, ನೀನು ಮಾತ್ರ ಎಲ್ಲ ಊರುಗಳು ಹೇಳ್ತಿದ್ಯಲ್ಲಮ್ಮ ಅಂತ. ಇನ್ನು ನಿಮ್ಮ ಮೆಸೇಜ್ಗಳನ್ನೂ ಓದೋ ಟೈಮ್ ಬಂತು. ಯಾವ್ಯಾವುದು? ನಂದಿನಿ ಬಿ ವಿ ಕುವೆಂಪು ನಗರ ಶಿವಮೊಗ್ಗದಿಂದ ಹೇಳ್ತಾ ಇದ್ದಾರೆ. ಡಾರ್ಜ್ಲಿಂಗ್ ನಿಷಕಲಂಕ ಮಹಾದೇವ ಗುಜರಾತ್, ನಿಷ್ಕಳಂಕ ಮಹಾದೇವ ಗುಜರಾತಿಂದ. ಕುಲ್ಲು ಮನಾಲಿ ವಾಘಾ ಬಾರ್ಡರ್ ಅಲೆಪ್ಪಿ ವಂಡರ್ಫುಲ್ ಪ್ಲೇಸಸ್, ಸಕ್ಕತ್ತಾಗಿಂದ ಹೇಳಿದ್ದೀರಾ. ಇನ್ನು ಮಲ್ಲಿಕಾರ್ಜುನ್ ಹೇಳ್ತಾ ಇದ್ದಾರೆ, ಇವರು ಚಂದ್ರಿಕಾ ನನಗೆ ಯಾವ್ಯಾವ್ದು ಇಷ್ಟ ಅಂದರೆ ಆಗುಂಬೆ ಘಾಟ್, ದಾಂಡೇಲಿ, ಕಾಳಿ ರಿವರ್, ಯಾಣ, ಕುದುರೆಮುಖ ಫಾರೆಸ್ಟು, ಮತ್ತು ಶೃಂಗೇರಿ ಶಾರದಾ ಮಠ ತುಂಬ ಇಷ್ಟ ಅಂತ ಹೇಳಿ. ನೈಸ್ ಪ್ಲೇಸಸ್. ಆಮೇಲೆ ಕಿಶನ್ ರೋಷನ್ ಶೋಭಾರಾಣಿ ಹಾಡ್ಲಿಯಿಂದ, ಅವರು ಕೂಡ ಮಂತ್ರಾಲಯ, ರಾಮೇಶ್ವರ, ಕುಲು ಮನಾಲಿ, ಗೋವಾ ಅಂತ ಹೇಳಿ ಹೇಳಿದ್ದಾರೆ. ಆಮೇಲೆ ಇವ್ರು ಹೇಳ್ತಾ ಇದ್ದಾರೆ ಕನ್ಯಾಕುಮಾರಿ, ರಾಮೇಶ್ವರ, ಊಟಿ, ನಂದಿ ಬೆಟ್ಟ, ಮಂತ್ರಾಲಯ ಅಂತ ಹೇಳಿಬಿಟ್ಟು. ನವೋದಯ ನಾಗರಾಜ್, ಥ್ಯಾಂಕ್ ಯು ನವೋದಯ ನಾಗರಾಜ್ ಅವರೇ. ಆಮೇಲೆ ಆಗುಂಬೆ ನನ್ನ ಫೇವ್ರೆಟ್ ಪ್ಲೇಸ್ ಅಂತ ಹೇಳಿಬಿಟ್ಟು, ಜೋಗ ಮತ್ತು ಕೊಡಚಾದ್ರಿ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು. ನಂಬರ್ ಎಂಡಿಂಗ್ ವಿತ್ 999 ಇವರು ಹೇಳಿದ್ದಾರೆ. ನಿಮಗೆ ಮುದ್ದಾದ ಹೆಸರು ಕೇಳಿಸಿದ್ರೆ ಖುಷಿಯಾಗುತ್ತಲ್ವ ಹೇಳೋಕ್ಕೆ. ಹಾಂ, ಹಾಯ್ ಜಯ ಪುಟ್ಟಸ್ವಾಮಿ, ಇವರು ಹೇಳ್ತಾ ಇದ್ದಾರೆ ಯಾವ್ಯಾವುದು ನನಗೆ ಹೋದ ಸತಿ ಸ್ವಲ್ಪ ಲೇಟ್ ಆಗೋಯಿತು ಅಂತ ಹೇಳಿದರೆ. ಓಕೆ, ಇವ್ರಿಗೆ ಯಾವುದು ಅಂತ ಹೇಳಿದ್ರೆ ಎಲ್ಲೋ ಬೇರೆ ಬೇರೆ ದೇಶಕ್ಕೆ ಹೋಗಿದ್ದೆ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿ. ಇಟ್ಸ್ ಓಕೆ, ನಿಮ್ಮ ಫೇವ್ರೇಟ್ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದೀರಲ್ಲ, ಅದೇ ನಮಗೂ ಕೂಡ ಖುಷಿ ಕೊಡೋ ಅಂಥದ್ದು ಜಯ. ಆಮೇಲೆ ಇವರು ಹೇಳ್ತಾರೆ ಯಾರು ನನ್ನ ಫೇವ್ರೇಟ್ ಪ್ಲೇಸಸ್ ಯಾವುದು ಅಂತ ಹೇಳಿದ್ರೆ, ಕಣ್ಣಾರೆ ನೀ ನೋಡು ಅಂತ ಹಾಡಿದ್ಯಲ್ಲ, ಅದಕ್ಕೆ ಖುಷಿನೂ ಕೂಡ. ಜೈಪುರ್, ಮುಂಬೈ, ಚೆನ್ನೈ, ಮತ್ತು ಮೇಲುಕೋಟೆ, ಗೋಕರ್ಣ ಅಂತ ಹೇಳಿಬಿಟ್ಟು. ಶ್ರೀನಿವಾಸ್ ಬಾಗಲೂರು ಇವರು ಕೂಡ ಹೇಳ್ತಾ ಇದ್ದಾರೆ ಇವ್ರದ್ದು ಫೇವ್ರೇಟ್ ಪ್ಲೇಸಸ್ ಅದು. ಇನ್ಮೇಕಿದವ್ರದ್ದು ಈ ಹಾಡಿನ ನಂತರ ಖಂಡಿತವಾಗ್ಲೂ ನಿಮಗೆ ಕೇಳಿಸೇ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ.
2: ನಿಮ್ಮ ಫೇವರೇಟ್ ಪ್ರೋಗ್ರಾಮ್ ನ ಕೇಳ್ತಾ ಇದ್ದೀರಾ, ಕಲರ್ಫುಲ್ ಪ್ರೋಗ್ರಾಮ್ ನವಿಲುಗರಿ ಕಾರ್ಯಕ್ರಮದಲ್ಲಿ ನಾನು ಚಂದ್ರಿಕಾ ನಿಮ್ಮೊಟ್ಟಿಗೆ. ಸೊ ಇವತ್ತು ನಾವು ಬಹಳಷ್ಟು ಪ್ಲೇಸಸ್ಗಳನ್ನ ನೋಡ್ತಾ ಇದ್ವಿ. ಕುದುರೆಮುಖ ಕೂಡ ನಿಜವಾಗ್ಲೂ ಬಹಳ ಒಳ್ಳೆ ಪ್ಲೇಸ್ ಅಂತ ನಾನು ಹೇಳೋದು. ಪಿ ಓ ಜಿ ಕೆ ಅಂತ ಹೇಳಿದೆ, ಆಮೇಲೆ ಕುಪ್ವಾರ, ಕೇದಾರ್ನಾಥ್ ಇದೆ, ಮೇಘಾಲಯ, ಅಸ್ಸಾಂ ಮೇಘಾಲಯಕ್ಕೆ ಹೋದವರು ಅಲ್ಲಿ ಮೇಘಾಲಯದ ನಿಜವಾಗ್ಲೂ ಆ ಕ್ಲೀನ್ಲಿನೆಸ್ ನೋಡ್ಕೊಂಬನ್ನಿ, ನಿಮಗೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದರೆ ಇಟ್ಸ್ ವೆರಿ ವೆರಿ ವೆರಿ ಕ್ಲೀನ್. ಅದರಲ್ಲೂ ಒಂದು ಹಳ್ಳಿ ಇದೆ, ಆ ಹಳ್ಳಿಗೆ ವಿಸಿಟ್ ಮಾಡಿಸ್ತಾರೆ ನಿಮ್ಮನ್ನು. ಅಲ್ಲಿ ಹೋದಾಗ ಎಂಥ ಖುಷಿ ಕೊಡುತ್ತೆ ಅಂತ ಹೇಳಿದ್ರೆ ಒಂದು ಸಣ್ಣ ಧೂಳು ಕೂಡ ನಿಮಗೆ ಕಾಣಲ್ಲ. ಆಮೇಲೆ ಎಲೆಗಳು ಬಿದ್ದಿರೋದಾಗಲಿ, ಪ್ಲಾಸ್ಟಿಕ್ ಅಂತೂ ಅಲ್ಲೆಲ್ಲ ನಿಷೇಧನೇ ಇದೆ ಬಿಡಿ, ನಮ್ಮಷ್ಟು ಪ್ಲಾಸ್ಟಿಕ್ ಅವರು ಯಾರೂ ಉಪಯೋಗಿಸೋದಿಲ್ಲ. ಇದೆಲ್ಲ ನೋಡಿದಾಗ ನಾವು ಅಲ್ಲಿಂದ ಕಲಿಬೇಕಾಗಿರೋದು ತುಂಬಾ ಇದೆ. ಆಮೇಲೆ ಒಂದು ಟ್ರಾನ್ಸ್ಪರೆಂಟ್ ವಾಟರ್ಸ್ ಇದೆಯಲ್ಲ, ಅಲ್ಲಿ ಒಂದು ಬೋಟಿಂಗ್ ಕೂಡ ಹೋಗ್ಬಿಟ್ಟು ಬನ್ನಿ, ಎಂಜಾಯ್ ಮಾಡ್ತಾ ಇರಿ. ಹೀಗೆ ಎಲ್ಲ ಕಡೆ ಹೋಗ್ಬಿಟ್ಟು ಬನ್ನಿ ಅಂತಲೇ ನಾನು, ಟೈಮ್ ಆದಾಗ ನಿಮಗೆ ಈವನ್ ನಮ್ಮ ಆರೋಗ್ಯ ಕೂಡ ಸಾಥ್ ಕೊಡಬೇಕಲ್ವ. ಇದನ್ನೆಲ್ಲ ನೋಡಿಕೊಂಡು ಜೈಸಲ್ಮೇರ್ ಮತ್ತು ಕನ್ಯಾಲ್ ವಾಟರ್ ಫಾಲ್ಸ್, ಗಂಗಾ ಇವೆಲ್ಲ ಬ್ರಹ್ಮಪುತ್ರಗಳು ಖಂಡಿತವಾಗ್ಲೂ ಹೋಗ್ಬಿಟ್ಟು ಬನ್ನಿ.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಎಫ್ಎಂ ರೈನ್ಬೋದಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಕಾರ್ಯಕ್ರಮ ನವಿಲುಗರಿಯಲ್ಲಿ. ನಾವು ಹೀಗೆ ಟ್ರಾವೆಲ್ ಬುಲೆಟಲ್ಲಿ ಎಲ್ಲ ಕಡೆ 80 ವರ್ಷದ ಈ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದಾಗ ಸೊ ಸುಮಾರು 80 ಪ್ಲೇಸನ್ನು ಆದಷ್ಟು ಕವರ್ ಮಾಡೋಣ ಅಂತ ಹೇಳಿ. ಇನ್ನು ಟ್ರಾವೆಲ್ ಬ್ಲಾಗ್ ಮಾಡ್ತಾರಲ್ಲ, ಅವರು ಕೂಡ ಹೇಳ್ತಾ ಇರ್ತಾರೆ ಏನು ಅಂತ ಹೇಳಿದ್ರೆ, ಎಷ್ಟು ಖರ್ಚಾಗುತ್ತೆ ಇಲ್ಲಿ ಹೋಗಿ ಬಂದರೆ, ಈ ಪ್ರವಾಸಿ ತಾಣಗಳು, ಐತಿಹಾಸಿಕ ತಾಣಗಳಿರ್ಬೋದು, ಅಲ್ಲಿ ಎಲ್ಲದಕ್ಕಿಂತ ಲೋಕಲ್ ಫುಡ್ಡನ್ನ ಆದಷ್ಟು ಎಂಜಾಯ್ ಮಾಡೋಕ್ಕೆ ನೋಡಿ. ನಂಗೆ ಇದೇ ಬೇಕು, ನಾವು ಇಲ್ಲಿ ಸೌತ್ ಇಂಡಿಯನ್ನು, ನನಗೆ ಇಡ್ಲಿ ದೋಸೆನೇ ಬೇಕು ಅಥವಾ ಅನ್ನ ಸಾಂಬಾರು ಬೇಕು, ಬೇಡ ಟ್ರೈ ಮಾಡಿ, ತುಂಬಾ ಖುಷಿ ಕೊಡುತ್ತೆ. ಅಲ್ಲಿದು ಒಂದು ವೆರೈಟಿ ಇದ್ದೇ ಇರುತ್ತಲ್ವಾ. ಅಲ್ಲಿ ರೆಸ್ಟೋರೆಂಟ್ಸ್ಗಳಾಗಿ ಭೇಟಿ ನೀಡಿ, ಮತ್ತು ಯಾವುದು ಹೋಗೋಕ್ಕೆ ಎಲ್ಲಿ ಅಂದರೆ ವಿಸಿಟಿಂಗ್ ಪ್ಲೇಸಸ್ ಇರುತ್ತಲ್ಲ, ಯಾವುದು ಸೂಕ್ತ ಟೈಮ್ ಅಂತ ಹೇಳಿದ್ರೆ ಮಳೆಗಾಲದಲ್ಲ, ಚಳಿಗಾಲದಲ್ಲ, ಬೇಸಿಗೆ ಕಾಲದಲ್ಲ, ಅದೆಲ್ಲ ತಿಳ್ಕೊಂಡು ಹೋಗಬೇಕು. ಆಮೇಲೆ ನಿಮಗೆ ಅದು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಈವನ್ ಅವರು ವಿಡಿಯೋಗಳನ್ನ ಕೂಡ ಹಾಕಿರ್ತಾರೆ. ಆಮೇಲೆ ಇದನ್ನು ನಿಮ್ಮ ವೈಯಕ್ತಿಕ ಅನುಭವ ಖುಷಿನ ಕೂಡ ಅದರೊಟ್ಟಿಗೆ ಹಂಚಿಕೊಂಡ್ರೆ ತುಂಬಾ ಖುಷಿ ಇರುತ್ತೆ ಅದರೊಟ್ಟಿಗೆ. ಆಮೇಲೆ ಇನ್ನು ಹೇಳ್ತಾ ಇದ್ದಾರೆ ಜಯ ಅವರು, ಕೂರ್ಗ್, ಊಟಿ, ದಾವಣಗೆರೆ, ಮೈಸೂರು ಮತ್ತು ಚಿಕ್ಕಮಗಳೂರು ನನಗೆ ತುಂಬ ಇಷ್ಟ ಅಂತ ಹೇಳಿ. ಗೀತಾ ನಾಗಪ್ಪ, ಗೋಪಾಲಗೌಡ ಬಡಾವಣೆ, ಶಿವಮೊಗ್ಗ ಇವರಿಂದ ಹೇಳ್ತಾ ಇರೋದು ತುಂಬಾ ನನಗಿಷ್ಟ. ಜಮ್ಮು ಕಾಶ್ಮೀರ, ಪೆಹಲ್ಗಾಮ್, ಮಡಿಕೇರಿ, ರಾಜಾಸೀಟ್, ತಿರುಪತಿ, ಗೋವಿಂದನ ಬೆಟ್ಟ ಸಾಕಷ್ಟು ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇನ್ನು ಮಿಕ್ಕಿದವ್ರ ಬಗ್ಗೆ ಎಲ್ಲ ಹೇಳೋಣ. ಇದರೆಲ್ಲ ಜೊತೆಗೆ ಇನ್ನೊಂದು ನಿಮ್ಗೆ ಹೇಳಬೇಕು, ಕಿನ್ನರ್ ಕೈಲಾಸ್ ಅಂತ ಇದೆ, ಆ ಕೈಲಾಸ್ ಪರ್ವತಕ್ಕೆ ಹೋಗಕ್ಕಾಗಲಿಲ್ಲದೆ ಅಂದರೆ ಇದು ಕೂಡ ಸ್ವಲ್ಪ ಟಿ ಡಿ ಎಸ್ ಕಷ್ಟ ಇದೆ, ಆದರೆ ಕಿನ್ನರ್ ಕೈಲಾಸ್ ಅಂತ ಇದೆ, ಅಲ್ಲಿಗಾರು ಕೂಡ ಒಂದ್ಸತಿ ವಿಸಿಟ್ ಮಾಡಿ.

ನೀವು ನಿಮ್ಮ ಇಷ್ಟದ ಪ್ಲೇಸ್ಗಳನ್ನ ಹೇಳ್ತಾ ಇದ್ರಿ, ಹಾಗಾದ್ರೆ ಕಿನ್ನರ್ ಕೈಲಾಶ್, ಶ್ರೀನಗರ್, ಜಾಂಗ್ಲಾ, ಆಮೇಲೆ ಮಾರ್ಸ್ ಲ್ಯಾಂಡ್ ಅಂತ ಹೇಳಿದ್ನಲ್ಲ ಶಾಂತಿನಿಕೇತನಿಗೆ, ನೀವು ಖಂಡಿತವಾಗ್ಲೂ ವೆಸ್ಟ್ ಬೆಂಗಾಲಿಗೆ ಹೋದರೆ ಖಂಡಿತ ಭೇಟಿ ಕೊಡಿ. ಎಂಥ ಖುಷಿ ಕೊಡುತ್ತೆ ಅಂದರೆ ಆ ಮನಸ್ಸಿಗೆ ತುಂಬ ಸಂತೋಷ ಕೊಡುತ್ತೆ. ಹಿಮಾಚಲ್ ಪ್ರದೇಶ್ಗೆ, ಲಕ್ಷದ್ವೀಪ್ಗೆ, ಗುಲ್ಮಾರ್ಗ್ಗೆ ಹೋಗ್ಬಿಟ್ಟು ಬನ್ನಿ. ಅಂಡಮಾನ್ ಇದೆಲ್ಲರ ಜೊತೆಗೆ ನಮ್ಮ ಊರು ಕೂರ್ಗ್ ಇದೆಯಲ್ಲ, ಅಲ್ಲಿ ಪುಷ್ಪಗಿರಿ ಅಂತ ಇದೆ, ಅಲ್ಲಿ ಪುಷ್ಪಗಿರಿ ಹತ್ರ ಹೋದರೆ ಒಂದು ಬೆಟ್ಟದ ಮೇಲುಗಡೆ ಒಂದು ಶಿವನ ದೇವಸ್ಥಾನ ಇದೆ. ಸುತ್ತಲೂ ಪ್ರಕೃತಿಯಲ್ಲಿ ನೋಡ್ತಾ ಇದ್ರೆ ಸೂಪರ್ ಪ್ಲೇಸ್ ಅಂತ ಹೇಳಬಹುದು. ಸೊ ಇವತ್ತಿನ ಈ ನಿಮ್ಮ ಟ್ರಾವೆಲ್ ಹೇಗಿತ್ತು ಬುಲೆಟ್ ಟ್ರೈನಲ್ಲಿ, ಮಿಕ್ಕಿದ್ದೆಲ್ಲನ ನೀವೇ ನೋಡ್ಕೊಂಡ್ಬಿಟ್ಟು ಬನ್ನಿ ಮುಂದಿನ ವಾರ ತನಕ ಅಂತ ಹೇಳ್ತಾ, ಹಾಗೆಯೇ ಯಾರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ನನಗೆ ಚಿತ್ರದುರ್ಗದ ಕೋಟೆಯಲ್ಲಿ ಕುಳಿತು ಇರೋದು ಅದೇ ನನಗೆ ಇಷ್ಟ ಅಂತ ಹೇಳಿ ಗೀತಾ ಹೇಳಿದ್ರೆ, ನನ್ನ ಊರು, ನನ್ನ ಫಸ್ಟು ನನ್ನ ಮನೆ, ನಂತರ ಸಕಲೇಶ್ಪುರ, ಶಿರಾಡಿ ಘಾಟ್, ಊಟಿ, ಶೃಂಗೇರಿ ಬೀಚ್, ಮತ್ತು ವೆನೀಸ್, ಇಟಾಲಿ, ಲಂಡನ್. ಅಶೋಕ್ ಲಿಂಗಯ್ಯ ಅವ್ರು ಹೇಳ್ತಾರೆ ಸೀದಾ ಒಂದೇ ಸತಿ ಅಲ್ಲಿಂದ ಶೃಂಗೇರಿ, ಅಲ್ಲಿಂದ ಶಿರಾಡಿ ಘಾಟಿಂದ ಲಂಡನ್ ತನಕ ಹೋಗಿದ್ರು. ಓಕೆ, ಲೇಹ್ ಲಡಾಖ್ ಮತ್ತು ಕೈದಾರನಾಥ್ ಮಧ್ಯೆ ಹೋಗೋ ದಾರಿ ನಂಗೆ ಇಷ್ಟ ಅಂತ ಹೇಳಿಬಿಟ್ಟು ಶ್ರೀನಿವಾಸ್ ಪದ್ಮನಾಭ ನಗರದಿಂದ ಹೇಳಿದ್ರೆ, ಶಾಂತಾಚಾರ ಬಡಿಗೇರ್ ಕಲ್ಫುಲ್ ನವಿಲ್ಗರಿ ಪ್ರೋಗ್ರಾಮ್ ತುಂಬ ಇಷ್ಟ ಆಯಿತು ಅಂತ ಹೇಳಿ ಹೇಳ್ತಾ ಇದ್ರ. ಥ್ಯಾಂಕ್ ಯು. ಬಸವರಾಜು ಪುಟ್ಟಿಗೆರೆ ಇವರು ಹೇಳ್ತಾ ಇದ್ದಾರೆ ತುಂಬ ದೇವರಾಯನದುರ್ಗ, ಹೊಸಹಳ್ಳಿ, ಧರ್ಮಸ್ಥಳ, ಪುಟ್ಟಿಗೆರೆ, ಅರಸೀಕೆರೆ ತಾಲೂಕಲ್ಲಿರ್ಬೋದು, ಅದು ನನಗೆಲ್ಲ ಇಷ್ಟವಾದ ಜೇನ್ಕಲ್ ಬೆಟ್ಟ ನನಗಿಷ್ಟ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಬಸವರಾಜ್ ಪುಟ್ಟಿಗೆರೆಯಿಂದ ಹೇಳಿ. ಆಮೇಲೆ ಇವ್ರಿಗೆ ಯಾರ್ಯಾರಿಗೆ ಇಷ್ಟ ಅಂತ ಹೇಳಿಬಿಟ್ಟಿದ್ರೆ, ಇದು ರಿಕ್ವೆಸ್ಟ್ ಸಾಂಗ್ ಎಲ್ಲ ಖಂಡಿತವಾಗ್ಲೂ ರಿಕ್ವೆಸ್ಟ್ ಟೈಮಲ್ಲಿ ಅದನ್ನು ಹೇಳಿಬಿಟ್ಟು ಬನ್ನಿ. ಗಂಗೋತ್ರಿ ದೇವಾಲಯದ ಸಮೀಪ ಭಾಗೀರಥಿ ನದಿ ಹರಿಯುತ್ತಲ್ಲ ಅದು ನನಗಿಷ್ಟ ಅಂತ ಹೇಳಿಬಿಟ್ಟು ಎ ಹರಿಹರನ್ ವಿಜ್ಞಾನನಗರದಿಂದ ಹೇಳ್ತಾರೆ. ಹಾಗೆಯೇ ಅವರಿಗೆ ಬೃಂದಾವನ್ ಗಾರ್ಡನ್ಸ್ ಮತ್ತು ಗಂಗೋತ್ರಿ ಶಿವನ ದೇವಾಲಯ, ಮಧುರೈ ಮೀನಾಕ್ಷಿ ಅಮ್ಮನವರ ದೇವಾಲಯ, ಕಾಶಿ ವಿಶ್ವನಾಥ ದೇವಾಲಯ, ತಿರುಚೆಂದೂರು ಮುರುಗನ್ ದೇವಾಲಯ ಇವೆಲ್ಲ ಇಷ್ಟ ಅಂತ ಹೇಳಿ ಜಮಖಂಡಿಯಿಂದ ಮತ್ತು ವಿಶ್ವ ಇಮುಡಿ ಅವರು ಹೇಳ್ತಾ ಇದ್ದಾರೆ. ನನಗೆ ಹ್ಯಾಪಿ ಇದು ಹ್ಯಾಪಿ ನಗರ ಪಂಚಮಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ನಿಮಗೂ ನಾಗರ ಪಂಚಮಿಯ ಶುಭಾಶಯಗಳು. ಶಿಗ್ನಾಪುರ್, ನಾಶಿಕ್, ತ್ರಯಂಬಕೇಶ್ವರ್, ಭೀಮೇಶ್ವರ್, ಶಿರಡಿ, ಶನಿ ಶಿಗ್ನಾಪುರ್ ಇದೆಲ್ಲ ನನಗೆ ಕೊಲ್ಲಾಪುರ್ ಮಹಾಲಕ್ಷ್ಮಿ ತುಂಬ ಇಷ್ಟ ಅಂತ ಹೇಳಿ ಅವರು ತಮ್ಮ ಮೆಸೇಜ್ನ ಶೇರ್ ಮಾಡಿಕೊಂಡಿದ್ದಾರೆ. ಈ ವಂದನಾ ರಾಘವೇಂದ್ರ ಹೇಳ್ತಾ ಇದ್ದಾರೆ, ಶಿವಮೊಗ್ಗ ರವಿವರ್ಮ ಸ್ಟ್ರೀಟಿಂದ ಹೇಳ್ತಾ ಇದ್ದಾರೆ, ನನಗೆ ಫಸ್ಟ್ ಮಂತ್ರಾಲಯ ಅಲ್ಲಿಗೆ ತುಂಬ ಖುಷಿ ಕೊಡುತ್ತೆ. ಉಡುಪಿ ಮಲ್ಪೆ ಬೀಚ್, ಕಾಪು ಬೀಚ್ ಮತ್ತು ಸಾಗರ ತುಂಬ, ವರದಾಶ್ರಮ ಅಂದರೆ ಶ್ರೀಧರ ಆಶ್ರಮ ತುಂಬ ಇಷ್ಟ ಅಂತೇಳಿ. ವಾವ್, ಸೂಪರ್ ಪ್ಲೇಸ್ ಕಣ್ರಿ. ನಾಗೇಂದ್ರ ತಾವರ್ಕೆರೆಯಿಂದ ಹೇಳ್ತಾ ಇರೋದು, ಗೋಪಾಲಸ್ವಾಮಿ ಬೆಟ್ಟ, ನಂದಿ ಬೆಟ್ಟ, ಧರ್ಮಸ್ಥಳ, ತಾಜ್ಮಹಲ್ ಮತ್ತು ರಾಷ್ಟ್ರಪತಿ ಪಾರ್ಕ್ ದೆಹಲಿಯಲ್ಲಿ ಇದೆಯಲ್ಲ ಅದೆಲ್ಲ ನನಗೆ ತುಂಬ ಇಷ್ಟ ಅಂತ ಹೇಳಿ ಮೆಸೇಜ್ನ ಶೇರ್ ಮಾಡಿಕೊಂಡಿದ್ದಾರೆ. ಇವರು ಬೋರೇಗೌಡ ಶಿಕ್ಷಕರು ಹೇಳ್ತಾರೆ, ಮಧುರ್ ಮೀನಾಕ್ಷಿ, ಕನ್ಯಾಕುಮಾರಿ, ಕರ್ನಾಟಕದ ಜೋಗ್ ಫಾಲ್ಸ್, ವಾ ಎಷ್ಟು ಖುಷಿ ಆಗ್ತಾ ಇದೆ, ಕುಲು ಮನಾಲಿ, ಬೃಹದೇಶ್ವರ ಟೆಂಪಲ್ ತಮಿಳ್ನಾಡು ಇಲ್ಲಿ ಇಷ್ಟ ಅಂತ ಹೇಳಿ. ಮಂಗಳ ಬ್ಯಾಂಗ್ಳೂರ್ ನಾಗರಬಾವಿಯಿಂದ ಹೇಳ್ತಾ ಇದ್ದಾರೆ, ಅವ್ರಿಗೂ ಫೈವ್ ಪ್ಲೇಸಸ್ ತುಂಬ ಇಷ್ಟ ಇದೆ ಅಂತ ಹೇಳ್ಬಿಟ್ಟು ಲಿಸ್ಟ್ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲರ ಪ್ಲೇಸಸ್, ಪಂಜಾಬ್, ಕೋಲ್ಕತ್ತಾ, ನ್ಯೂ ಡೆಲ್ಲಿ, ಅಂಡಮಾನ್, ನಿಕೋಬಾರ್ ಐಲ್ಯಾಂಡ್, ಮುಂಬೈ, ಇವು ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಶ್ರೀನಿವಾಸ್ ಮಹಾಲಕ್ಷ್ಮೀಪುರದಿಂದ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮೆಸೇಜ್ಗೆ, ಬಹಳ ಬಹಳ ಬಹಳ ಖುಷಿ ಆಯಿತು. ಹಾಡುಗಳನ್ನ ಎಂಜಾಯ್ ಮಾಡ್ತಾರೆ ಎಫ್ ಎಂ ರೈನ್ 101.3 MHz.

ಇವತ್ತು ನೋಡಿ ನಿಮ್ಗೆ ಎಷ್ಟು ಪ್ಲೇಸಸ್ ಖುಷಿ ಅಂತ ಹೇಳಿ ನಾವು ಹಂಚ್ಕೊಂಡಿದ್ದೀರಲ್ಲ, ನಿಮ್ಮ ಮೆಸೇಜ್ಗಳು ನೋಡ್ತಾ ಇದ್ರೇ ಭಾಳ ಖುಷಿ ಆಗ್ತಾ ಇದೆ. ಆಮೇಲೆ ಎಫ್ ಎಂ ರೇನ್ಬೋದಲ್ಲಿ ನೀವು ಕಲರ್ಫುಲ್ ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಮೆಸೇಜ್ ಕೇಳಿದ್ರಲ್ಲ, ಯಾವ್ಯಾವುದು ಅಂತ ಹೇಳಿ ನಾನು ಕೇಳಿದ್ದಕ್ಕೆ ರೆಸ್ಪಾಂಡ್ ಮಾಡಿದ್ರಲ್ಲ, ಥ್ಯಾಂಕ್ ಯು. ಆಮೇಲೆ ಇವತ್ತು ನಾಗರ ಪಂಚಮಿ ಅಲ್ವಾ, ಹಲವಾರು ಕಡೆ ಹಲವಾರು ಹಬ್ಬಗಳ ರೀತಿಯಲ್ಲಿ ವೆರೈಟಿ ಇರುತ್ತೆ. ಕೆಲವರು ಕಡೆ ಅಣ್ಣನ ಮನೆಯನ್ನು ಅಣ್ಣ ತಮ್ಮಂದರನ್ನು ಕರೆಸ್ತಾರೆ, ಇನ್ನು ಕೆಲವರು ತವರ ಮನೆಗೆ ಹೋಗ್ತಾರೆ, ಆಮೇಲೆ ನಾಗರ ಕಲ್ಲಿನ ಪೂಜೆ ಮಾಡ್ತಾರೆ. ಈ ರೀತಿ ನಾಗರ ಪಂಚಮಿಗೆ ಅದರದೇ ಆದ ಒಂದು ಸೊಗಡಿದೆ, ಮತ್ತು ಅದರದೇ ಆದ ಒಂದು ವೆರೈಟಿ ಇದೆ ಆ ಪೂಜೆ ಪುನಸ್ಕಾರಗಳ ಬಗ್ಗೆ ಅಂತ ಹೇಳ್ಬೋದು. ಈ ನಾಗರ ಪಂಚಮಿಯ ಬಗ್ಗೆ ಮಾತಾಡ್ಕೊಂಡಾಗ ಬರೀ ನಮ್ಮ ಭಾರತದಲ್ಲೇ ಒಂದೇ ಅಲ್ಲ, ಈವನ್ ಬೇರೆ ಅಂದರೆ ಪ್ರಪಂಚದ ಬೇರೆ ಬೇರೆ ಇದರಲ್ಲೂ ಈ ನಾಗಾರಾಧನೆ ಅನ್ನಕ್ಕಿಂತ ನಾಗರ ಒಂದು ಸ್ನೇಕ್ ಇದೆಯಲ್ಲ, ಈ ನಾಗನ ಬಗ್ಗೆ ಒಂದು ವೆರೈಟಿ ಆಗದ ಪೂಜೆ ಅಂತ ಮಾಡಲ್ಲ, ಬೇರೆ ರೀತಿಯಲ್ಲೇ ಅದನ್ನು ಒಂದು ಗೌರವದಿಂದ ಕಾಣ್ತಾರೆ ಅಂತಬೋದು. ಅದು ನಮ್ಮ ಪ್ರಾಚೀನ ಗ್ರೀಸ್ನಲ್ಲಿ ಕೂಡ ಒಂದು ವೈದ್ಯಕೀಯ ದೇವತೆ ಅಂತ ಹೇಳಿಬಿಟ್ಟು ಆಸ್ಕ್ಲೇಪಿಯಸ್ ಲಾಂಛನವನ್ನು ನಾವು ಹಾವನ್ನು ಪವಿತ್ರವಾಗಿ ನೋಡಬಹುದು. ಆಮೇಲೆ ಈಜಿಪ್ಟ್ನಲ್ಲಿ ನಾಗರ ಹಾವನ್ನು ರಾಜ ಅಧಿಕಾರ ಮತ್ತು ದೇವತೆಗಳ ಸಂಕೇತ ಅಂತ ಹೇಳಿ ಪೂಜಿಸ್ತಾರಂತೆ. ಅಮೆರಿಕಾದಲ್ಲಿ ಮೂಲ ನಿವಾಸಿಗಳು ಅಂದರೆ ರೆಡ್ ಇಂಡಿಯನ್ಸ್ ಇದೆಯಲ್ಲ, ಅಲ್ಲಿ ಮಳೆ ಮತ್ತು ಭೂಮಿ ಫಲವತ್ತತೆಗಾಗಿ ಹಾವುಗಳ ನೃತ್ಯ ಮತ್ತು ಆರಾಧನೆಯನ್ನು ಮಾಡ್ತಿದ್ರಂತೆ. ಆಫ್ರಿಕಾದಲ್ಲಿ ಅಂದರೆ ಜಹೋಮಿ ಮತ್ತು ಬೆನಿನಿಲ್ಲೆಲ್ಲ ಇದೆಯಲ್ಲ, ಇಲ್ಲಿ ಊಡು ಸಂಪ್ರದಾಯದಲ್ಲಿ ಹೆಬ್ಬಾವನ್ನು ತುಂಬ ಪವಿತ್ರ ಅಂತ ಹೇಳಿ ಪರಿಗಣಿಸ್ತಾರೆ. ಸೊ ಇದು ಕೂಡ ಒಂದು ವೆರೈಟಿಯನ್ನು ನೀವು ನೋಡಿದ್ರಿ ಇವತ್ತು.

ಸೊ ಇವತ್ತಿನ ನವಿಲುಗರಿ ಪ್ರೋಗ್ರಾಮ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಅಣ್ಣ ತಮ್ಮರಿಂದಿರ ಜೊತೆ ಆಚರಿಸೋ ಈ ನಗರ ಪಂಚಮಿ ನಿಮಗೆ ಖುಷಿ ಕೊಡಲಿ, ಎಲ್ಲ ಅಣ್ಣ ತಮ್ಮಂದಿರು ಕೂಡ ಚೆನ್ನಾಗಿರಲಿ ಅನ್ನೋದೇ ಎಲ್ಲ ಅಕ್ಕ ತಂಗಿಯರ ವಿಶ್ ಕೂಡ. ಖಂಡಿತವಾಗ್ಲೂ ಯಾರು ಏನೇ ಜಗಳ ಆಡಿರಲಿ ಇದಿರಲಿ ಅಂತಾರೆ, ಈ ಹಬ್ಬದ ಸಂದರ್ಭದಲ್ಲಿ ಅಥವಾ ಜಗಳ ಆಡಿ ಮುಖ ತಿರುಗಿಸ್ಕೊಂಡಿದ್ರು ಕೂಡ ಏನು ಹೇಳ್ತೀವಿ, ಎಲ್ಲೋ ನನ್ನ ಅಣ್ಣ ಇದ್ದಾನೆ ತಮ್ಮ ಇದ್ದಾನೆ ಚೆನ್ನಾಗಿರಲಿ ಅಂತಾರೆ. ಆ ಅಣ್ಣ ತಮ್ಮಂದಿರು ಕೂಡ ಈ ನನ್ನ ಅಕ್ಕ ತಂಗಿಯರು ಚೆನ್ನಾಗಿರಲಿ ಅನ್ನೋದೇ ವಿಶ್. ಹಾಗೆ ಕೂಡ ನಾವು ರೇಣ್ಮೋ ಮೂಲಕ ನೀವೆಲ್ಲರೂ ಕೂಡ ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಆಶಯ. ಶ್ರಾವಣದ ಈ ಸಂಭ್ರಮವನ್ನು ಖುಷಿ ಖುಷಿಯಾಗಿ ಆಚರಿಸಿ ಅಂತ ಹೇಳ್ತಾ ಇರೋದು ಚಂದ್ರಿಕಾ. ಮತ್ತೆ ಮುಂದಿನ ಸೋಮವಾರ ಭೇಟಿಯಾಗೋಣ. ಅಂಟಿಲ್ ದೆನ್ ಟಾಟಾ, ಬೈ ಬೈ. ಖುಷಿ ಖುಷಿಯಾಗಿರಿ, ಚೆನ್ನಾಗಿ ಹಬ್ಬವನ್ನು ಆಚರಿಸಿ, ಮತ್ತೆ ಮುಂದಿನ ವಾರ ಭೇಟಿ ಆಗೋಣ.

ಹೌದು, ನೀವು ಟ್ಯೂನ್ ಮಾಡಿರೋದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲು. ಸ್ಟುಡಿಯೋ ಕ್ಲಾಕ್ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ, 1:45 ಸೆಕೆಂಡ್ಗಳು. ಇದು ಕರೆಯಲಿ ಕೈರುಚಿ ಕಾರ್ಯಕ್ರಮ. ನಿಮ್ಮ ಕರೆಗೆ ನಾನಂತೂ ಕಾಯ್ತಾ ಇದ್ದೀನಿ. ಯಾವ ಕೈರುಚಿಯನ್ನ ನಿಮ್ಮ ಸಂದೇಶ ಅಥವಾ ಕರೆಯ ಮೂಲಕ ನಮಗೆ ಉಣಬಡಿಸ್ತೀರಿ ನೋಡೋಣ. ಹಾಗಿದ್ರೆ ನಮಗೆ ಕರೆ ಮಾಡಬೇಕು, ನಿಮ್ಮೂರಿನ ಸ್ಪೆಷಲ್ ಅಥವಾ ನೀವು ಮಾಡುವಂಥ ಸೂಪರ್ ಆಗಿರುವಂಥ ಸೂಪರ್ ಟೇಸ್ಟಿ ಅಡುಗೆನ ನಮ್ಮ ಜೊತೆ ಶೇರ್ ಮಾಡಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆ ಗೊತ್ತಾ ಇದೆಯಲ್ಲ, 3228 1206. ಪ್ರಾರಂಭದಲ್ಲಿ 0800 ಆ್ಯಡ್ ಮಾಡೋದು ಮರಿಬೇಡಿ. 0800-222-812-206 ನಮ್ಮ ಸ್ಟುಡಿಯೋ ನಂಬರ್. ಕರೆ ಮಾಡ್ಬೋದು, ನಿಮ್ಮ ರೆಸಿಪಿನ ನಮ್ಮ ಜೊತೆ ಶೇರ್ ಮಾಡ್ಬೋದು. ಸಾಧ್ಯ ಆಗ್ತಾ ಇಲ್ವೇ, ಸಂದೇಶದ ಮೂಲಕ ಹೇಳ್ಬೋದಾ? ಖಂಡಿತ ಹೇಳ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಾ ಇದೆಯಲ್ಲ, 9480901013. 9408009101013 ನಮ್ಮ ವಾಟ್ಸಪ್ ನಂಬರು. ಕರೆಯಲಿ ಕೈರುಚಿ ಕಾರ್ಯಕ್ರಮ, ನಿಮ್ಮ ಜೊತೆ ಆಗಿರೋದು ನಿಮ್ಮ ಆರ್ಜೆ ರಮ್ಯಾ.

ಅಬ್ಬಬ್ಬಾ, ಎಷ್ಟೊಂದು ವರ್ಣನೆ! ಹೀಗೆಲ್ಲ ಇಷ್ಟೊಂದು ಸ್ಲಿಮ್ ಆಗಿರಬೇಕು ಅಂದರೆ ಒಂದೊಳ್ಳೆ ರೆಸಿಪಿ ಮಾಡಿಕೊಂಡು ಅದು ಆರೋಗ್ಯವನ್ನು ಕೊಡೋ ರೀತಿ ಇರಬೇಕು, ಜೊತೆಗೆ ನಮ್ಮ ದೇಹದ ಸೌಂದರ್ಯವನ್ನು ಕಾಪಾಡುವ ಹಾಗೆ ಇರಬೇಕು. ಹಾಗಿದ ಮೇಲೆ ಅಂಥದ್ದೊಂದು ರೆಸಿಪಿ ಬೇಕೇ ಬೇಕಲ್ವೇ ಅಂತ ಹೇಳಿ, ಹೊನಗೊನೆ ಸೊಪ್ಪಿನ ಮೊಸೊಪ್ಪಿನ ಬಗ್ಗೆ ಇಲ್ಲೊಂದು ಸಂದೇಶ ಬಂದುಬಿಟ್ಟಿದೆ. ಏನೆಲ್ಲ ಪದಾರ್ಥಗಳು ಬೇಕು ಅನ್ನೋದಕ್ಕೆ ಹೇಳಿದ್ದಾರೆ. ಹೊನಗೊನೆ ಸೊಪ್ಪು ತೊಳೆದಿರಬೇಕು, ತೊಳೆದು ಸಣ್ಣಗೆ ಅದನ್ನು ಕಟ್ ಮಾಡಿಕೊಂಡಿರಬೇಕು. ಮಧ್ಯಮ ಗಾತ್ರದ ಒಂದು ಈರುಳ್ಳಿ ಇರಲಿ, 2-3 ಟೊಮ್ಯಾಟೊ ಇರಲಿ, ಹುಳಿ ಇಲ್ಲದೆ ಇದ್ರೆ ಚೆನ್ನಾಗಿರುತ್ತೆ. ಹಸಿರು ಮೆಣಸಿನಕಾಯಿ ಬೇಕೇ ಬೇಕು ಖಾರಕ್ಕೆ, ಜೊತೆಗೆ ಬೆಳ್ಳುಳ್ಳಿ ಘಮ ಇಲ್ಲ ಅಂದ್ರೆ ಹೇಗೆ, ಚಿಕ್ಕದಾಗಿ ಕತ್ತರಿಸಿ ಹಾಕಿದ್ರಂತೂ ಒಗ್ಗರಣೆಯಲ್ಲಿ ಇನ್ನೂ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ತೊಗರಿ ಬೇಳೆ ಬೇಕೇ ಬೇಕಲ್ವನ್ರಿ, ಬೇಳೆ ಇಲ್ಲದಿದ್ರೆ ಹೇಗೆ. 1 ಕಪ್ ನೀರಿರಲಿ ಬೇಯಿಸೋದಕ್ಕೆ, ರುಚಿಗೆ ತಕ್ಕಷ್ಟು ಉಪ್ಪಿರಲಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವನ್ನ ಒಟ್ಟಾಗಿ ಬೇಯಿಸಿಕೊಂಡು ಆ ನಂತರ ಅದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಎಣ್ಣೆ ಜೊತೆಗೆ ಸಣ್ಣಕ್ಕೆ ಹಚ್ಚದಂತ ಒಂದು 1/2 ಈರುಳ್ಳಿ, 1 ಟೀಸ್ಪೂನ್ ಸಾಸಿವೆ ಇರಲಿ, ಜೀರಿಗೆ ಇರಲಿ, ಕರಿಬೇವಿನ ಎಲೆ ಇರಲಿ, ಇದೆಲ್ಲವನ್ನ ಒಗ್ಗರಣೆ ಕೊಟ್ಟು ಆಹಾ ಜೊತೆಗೆ ಸೇರಿಸಿ ರುಚಿಯಾಗಿ ನಾವು ಒನಗೊನೆ ಸೊಪ್ಪಿನ ಮೊಸೊಪ್ಪನ್ನ ಸವಿದ್ರೆ ಆರೋಗ್ಯ ಎಷ್ಟು ಚಂದ ಇರುತ್ತೆ ಗೊತ್ತಾ ಅಂತ ಹೇಳಿ ಹನುಮಂತೇಗೌಡರು ಹಾಡ್ಲಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಮಂಡ್ಯ ಜಿಲ್ಲೆಯಿಂದ. ಮಂಡ್ಯ ಅಂದಮೇಲೆ ಮೊಸೊಪ್ಪಿನ ಬಗ್ಗೆ ಹೇಳಲೇಬೇಕು, ಇಲ್ಲದಿದ್ರೆ ತಪ್ಪಾಗ್ಬಿಡುತ್ತೆ ಅನ್ನೋಂಗೆ ಆಗುತ್ತೆ ಈ ಹೊತ್ತಿನ ಊಟದ ಸಮಯದಲ್ಲಿ. ಎಸ್, ಇದರ ಜೊತೆಗೆ ಒಂದಷ್ಟು ಟಿಪ್ಸ್ ಕೂಡ ಬೇಕಲ್ವಾ. ನಾವೇನೋ ಬೇಳೆ ಬೇಯಿಸೋದು ಬಗ್ಗೆ ಮಾತಾಡಿದ್ವಿ ಇಲ್ಲಿ, ಹೊನಗೊನೆ ಸೊಪ್ಪಿಗೆ ತೊಗರಿ ಬೇಳೆ ಹಾಕ್ಬೇಕಂತ. ಒಂದು ವೇಳೆ ಬರೀ ಬೇಳೆಯನ್ನು ಬೇಯಿಸ್ಕೊಳ್ಬೇಕು ಅಂದಾಗ ಫಾಸ್ಟಾಗಿ ಬೇಯ್ತಾ ಇಲ್ಲ ಬೇಳೆ ಅಂತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ, ಅಯ್ಯೋ ಇದು ಬೋರ್ ನೀರಲ್ಲಿ ಬೇಯಿಸ್ತಾ ಇದ್ದೀವ್ರಿ, ಅದಕ್ಕೆ ಬೇಯಲ್ಲ ಬೇಗ ಅಂತಾರೆ. ಅದ್ಯಾವ ನೀರು ಹಾಕಿದ್ರೂ ಪರವಾಗಿಲ್ಲ ರೀ, ನೀವೇನಾದರೂ ಒಂದು ಚೂರು ತೆಂಗಿನಕಾಯಿಯನ್ನು ಹಾಕಿ ಬೇಳೆ ಬೇಯೋದಕ್ಕಿಟ್ಟರೆ ಫಾಸ್ಟಾಗಿ ಬೇಳೆ ಬೇಯುತ್ತಂತೆ. ಎಂತೆಂಥ ಟಿಪ್ಸ್ ಇದೆ ಫಾಲೋ ಮಾಡಿ, ಜೊತೆಗೊಂದು ಟ್ರೈ ಮಾಡಿ. ಆರೋಗ್ಯಕ್ಕೆ ಒಳ್ಳೇದು ಅನ್ನೋದನ್ನು ಯಾವುದು ನಾವು ಬಿಡಬಾರ್ದಲ್ವೇ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಸಾರ್ವಜನಿಕ ವಲಯ ಬ್ಯಾಂಕ್ಗಳಿಗಾಗಿ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿ ರಚನೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. 15ನೇ ಆವೃತ್ತಿಯ ಭಾರತ ಥೈಲ್ಯಾಂಡ್ ಜಂಟಿ ಮಿಲಿಟರಿ ಸಮರಾಭ್ಯಾಸ ಮೈತ್ರಿ, ಥೈಲ್ಯಾಂಡ್ನತ್ತ ಪ್ರಯಾಣ ಬೆಳೆಸಿದ ಭಾರತೀಯ ಸೇನಾ ತುಕಡಿ. ಬಿಹಾರದ ಕಾಲ್ತುಳಿತ ಮತ್ತು ಪಶ್ಚಿಮ ಬಂಗಾಳದ ಅಗ್ನಿ ದುರ್ಘಟನೆಗಳಲ್ಲಿ ಒಟ್ಟು 12 ಮಂದಿ ಸಾವು, ಅನೇಕರಿಗೆ ಗಾಯ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 3ನೇ ದಿನದಾಟದಲ್ಲಿಂದು ಭೋಜನ ವಿರಾಮದ ವೇಳೆಗೆ ಶ್ರೀಲಂಕಾದ 5 ವಿಕೆಟ್ ಕಬಳಿಸಿದ ಭಾರತ. ವಾರ್ತೆಗಳ ವಿವರ: ಸಾರ್ವಜನಿಕ ವಲಯ ಬ್ಯಾಂಕ್ಗಳಿಗಾಗಿ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು 2 ದಿನಗಳ ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಬ್ಯಾಂಕಿಂಗ್ ಕ್ಷೇತ್ರದ ವಿವಿಧ ವಿಷಯಗಳು ಮತ್ತು ಶಿಫಾರಸುಗಳನ್ನು ಪರಿಶೀಲಿಸಿ ಭವಿಷ್ಯದ ಬ್ಯಾಂಕ್ ಸುಧಾರಣೆಗಳ ಹಾದಿಯನ್ನು ಈ ಸಮಿತಿ ನಿರ್ಧರಿಸಲಿದೆ ಎಂದು ಹೇಳಿದರು. ಇದರ ಜೊತೆಗೆ ವಿಕಸಿತ ಭಾರತ ನಿರ್ಮಾಣದಲ್ಲಿ ಬ್ಯಾಂಕರ್ಗಳು ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ 2 ದಿನಗಳ ಸಮಾವೇಶದಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಮತ್ತು ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದು, ಬ್ಯಾಂಕಿಂಗ್ ಮತ್ತು ಹಣಕಾಸು ಕ್ಷೇತ್ರದ ಪ್ರಮುಖ ಆದ್ಯತೆಗಳು, ಉದಯೋನ್ಮುಖ ಅವಕಾಶಗಳು ಹಾಗೂ ಬದಲಾಗುತ್ತಿರುವ ಸ್ವರೂಪದ ಕುರಿತು ವಿಸ್ತೃತವಾಗಿ ಚರ್ಚಿಸಲಿದ್ದಾರೆ. ಭಾರತ ಮತ್ತು ಥೈಲ್ಯಾಂಡ್ ನಡುವಿನ ಜಂಟಿ ಮಿಲಿಟರಿ ಸಮರಾಭ್ಯಾಸ ಮೈತ್ರಿಯ 15ನೇ ಆವೃತ್ತಿಯಲ್ಲಿ ಭಾಗವಹಿಸಲು ಭಾರತೀಯ ಸೇನೆಯ ತುಕಡಿ ಇಂದು ಥೈಲ್ಯಾಂಡ್ಗೆ ತೆರಳಿದೆ. ಈ ಸಮರಾಭ್ಯಾಸ ನಾಳೆಯಿಂದ ಆರಂಭವಾಗಲಿದ್ದು ಇದೇ 31ರವರೆಗೆ ನಡೆಯಲಿದೆ. ಎರಡೂ ರಾಷ್ಟಗಳ ನಡುವಿನ ಮಿಲಿಟರಿ ಸಹಕಾರ ಬಲಪಡಿಸುವುದು ಮೈತ್ರಿ ಸಮರಾಭ್ಯಾಸದ ಪ್ರಮುಖ ಉದ್ದೇಶವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ದಟ್ಟ ಅರಣ್ಯ ಹಾಗೂ ಅರೆನಗರ ಪ್ರದೇಶಗಳಲ್ಲಿ ಭಯೋತ್ಪಾದನಾ ವಿರೋಧಿ ಮತ್ತು ಬಂಡಾಯ ನಿಗ್ರಹ ಕಾರ್ಯಾಚರಣೆಗಳನ್ನು ಕೈಗೊಳ್ಳುವ ಜಂಟಿ ಸಾಮರ್ಥ್ಯವನ್ನು ಹೆಚ್ಚಿಸಲು ಈ ತರಬೇತಿ ನೆರವಾಗಲಿದೆ. ಇದರಲ್ಲಿ ಭಾರತೀಯ ಸೇನೆ ಮತ್ತು ಥೈಲ್ಯಾಂಡ್ ಸೇನೆಯಿಂದ ತಲಾ 85 ಯೋಧರು ಭಾಗವಹಿಸುತ್ತಿದ್ದಾರೆ. ಭಾರತೀಯ ಸೇನೆಯನ್ನು ಪ್ರಮುಖವಾಗಿ 9 ಗೋರ್ಖಾ ರೈಫಲ್ ಪಡೆ ಪ್ರತಿನಿಧಿಸುತ್ತಿದ್ದು, ಥೈಲ್ಯಾಂಡ್ ಪಡೆಗಳನ್ನು 3ನೇ ಬೆಟಾಲಿಯನ್, 25ನೇ ಇನ್ಫೆಂಟ್ರಿ ಬ್ರಿಗೇಡ್ ಪ್ರತಿನಿಧಿಸುತ್ತಿದೆ. ಕಳೆದ ಆವೃತ್ತಿಯ ಸಮರಾಭ್ಯಾಸ ಮೇಘಾಲಯದಲ್ಲಿ ನಡೆದಿತ್ತು. ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇಂದು ಸಂಭವಿಸಿದ ಪ್ರತ್ಯೇಕ ದುರ್ಘಟನೆಗಳಲ್ಲಿ 12 ಮಂದಿ ಮೃತಪಟ್ಟಿದ್ದು ಅನೇಕರು ಗಾಯಗೊಂಡಿದ್ದಾರೆ. ಬಿಹಾರದ ಲಖೀಸರಾಯ್ ಜಿಲ್ಲೆಯ ಪ್ರಸಿದ್ಧ ಅಶೋಕ್ ಧಾಮ್ ದೇವಾಲಯದ ಬಳಿ ಇಂದು ಬೆಳಗ್ಗೆ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ 7 ಮಹಿಳಾ ಭಕ್ತರು ಮೃತಪಟ್ಟಿದ್ದು 10ಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಪವಿತ್ರ ಶ್ರಾವಣ ಸೋಮವಾರದ ಅಂಗವಾಗಿ ಶಿವಲಿಂಗಕ್ಕೆ ಜಲಾಭಿಷೇಕ ನೆರವೇರಿಸಲು ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿದ್ದಾಗ ಈ ದುರಂತ ಸಂಭವಿಸಿದೆ. ಅಶೋಕ್ ಧಾಮ್ ರೈಲು ನಿಲ್ದಾಣದಿಂದ ದೇವಾಲಯಕ್ಕೆ ತೆರಳುವ ಮಾರ್ಗದಲ್ಲಿ ಕಾಲ್ತುಳಿತ ಸಂಭವಿಸಿದೆ. ವಿದ್ಯುತ್ ಕಂಬವೊಂದು ನೆಲಕ್ಕೆ ಬಿದ್ದು ವಿದ್ಯುತ್ ಪ್ರವಹಿಸುತ್ತಿದೆ ಎಂಬ ವದಂತಿ ಹರಡಿದ್ದೇ ಕಾಲ್ತುಳಿತಕ್ಕೆ ಮುಖ್ಯ ಕಾರಣ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ಗಂಭೀರವಾಗಿ ಗಾಯಗೊಂಡವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಪಾಟ್ನಾ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಉಳಿದ ಗಾಯಾಳುಗಳಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ದುಃಖ ವ್ಯಕ್ತಪಡಿಸಿದ್ದು, ಘಟನೆಯಲ್ಲಿ ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ದುರಂತದಲ್ಲಿ ಸಂಕಷ್ಟಕ್ಕೀಡಾದ ಸಂತ್ರಸ್ತರಿಗೆ ಮತ್ತು ಅವರ ಕುಟುಂಬಗಳಿಗೆ ಸ್ಥಳೀಯ ಜಿಲ್ಲಾಡಳಿತ ಸಾಧ್ಯವಿರುವ ಎಲ್ಲಾ ನೆರವು ನೀಡುತ್ತಿದೆ ಎಂದು ಭರವಸೆ ನೀಡಿದ್ದಾರೆ. ಘಟನೆಗೆ ತೀವ್ರ ಕಂಬನಿ ಮಿಡಿದಿರುವ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಗಾಯಾಳುಗಳಿಗೆ ತಕ್ಷಣವೇ ಸೂಕ್ತ ಮತ್ತು ತುರ್ತು ವೈದ್ಯಕೀಯ ನೆರವು ಒದಗಿಸುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ ಹಾಗೂ ಮೃತರ ಕುಟುಂಬಸ್ಥರಿಗೆ ತಲಾ 4 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಮತ್ತೊಂದೆಡೆ, ಪಶ್ಚಿಮ ಬಂಗಾಳದ ಬೀರ್ಭೂಮ್ ಜಿಲ್ಲೆಯ ತಾರಾಪೀಠ ಪೊಲೀಸ್ ಠಾಣೆ ವ್ಯಾಪ್ತಿಯ ಹೋಟೆಲ್ವೊಂದರಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ ಭೀಕರ ಅಗ್ನಿ ಅವಘಡದಲ್ಲಿ ಕನಿಷ್ಠ 5 ಮೃತಪಟ್ಟಿದ್ದು ಹಲವರು ಅಸ್ವಸ್ಥಗೊಂಡಿದ್ದಾರೆ. ಕೆಳಗಿನ ಮಹಡಿಯಲ್ಲಿ ಮೊದಲಿಗೆ ಕಾಣಿಸಿಕೊಂಡ ಬೆಂಕಿ ಕೆಲವೇ ಕ್ಷಣಗಳಲ್ಲಿ 4 ಮಹಡಿಗಳ ಇಡೀ ಕಟ್ಟಡಕ್ಕೆ ವ್ಯಾಪಿಸಿದೆ. ಅಗ್ನಿ ಅನಾಹುತ ಸಂಭವಿಸಿದಾಗ ಹೆಚ್ಚಿನ ಪ್ರವಾಸಿಗರು ನಿದ್ರೆಯಲ್ಲಿದ್ದರು. ಶ್ರಾವಣ ಮಾಸದ ಸೋಮವಾರ ಅಂಗವಾಗಿ ಧಾರ್ಮಿಕ ಕ್ಷೇತ್ರ ತಾರಾಪೀಠಕ್ಕೆ ಆಗಮಿಸಿದ ಯಾತ್ರಾರ್ಥಿಗಳಿಂದ ಈ ಹೋಟೆಲ್ ಭರ್ತಿಯಾಗಿತ್ತು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಅಗ್ನಿ ಅವಘಡ ಸಂಭವಿಸಿರುವುದಾಗಿ ಹೋಟೆಲ್ ಮಾಲೀಕರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ತನ್ನ ಬ್ರಿಕ್ಸ್ ಅಧ್ಯಕ್ಷತೆಯಡಿಯಲ್ಲಿ ಜನಕೇಂದ್ರಿತ ವಿಧಾನಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಆರ್ಥಿಕ ಸಂಬಂಧಗಳ ಕಾರ್ಯದರ್ಶಿ ಸುಧಾಕರ್ ದಲೀಲಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಬ್ರಿಕ್ಸ್ ನಾಗರಿಕ ವೇದಿಕೆ 2026 ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಅಧ್ಯಕ್ಷತೆಯಲ್ಲಿ ದೇಶದ ವಿವಿಧ ನಗರಗಳಲ್ಲಿ ಇದುವರೆಗೆ 350 ಹೆಚ್ಚು ಸಭೆಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಮಹತ್ವದ ಫಲಿತಾಂಶಗಳನ್ನು ಸಾಧಿಸಲಾಗಿದೆ ಎಂದು ತಿಳಿಸಿದರು. ಈ ಉಪಕ್ರಮಗಳು ಬ್ರಿಕ್ಸ್ನ 3 ಪ್ರಮುಖ ಆಧಾರ ಸ್ತಂಭಗಳಾದ ರಾಜಕೀಯ ಮತ್ತು ಭದ್ರತಾ ಸಹಕಾರ, ಹಣಕಾಸು ಪಾಲುದಾರಿಕೆ ಮತ್ತು ಜನರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಿದೆ. ಉದಯೋನ್ಮುಖ ಆರ್ಥಿಕತೆಗಳ ಜಾಗತಿಕ ಧ್ವನಿಯಾಗಿ ಬ್ರಿಕ್ಸ್ ಹೊರಹೊಮ್ಮಿದ್ದು, ಈ ವರ್ಷ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಗೆ ಈ ನಾಗರಿಕ ವೇದಿಕೆಯಿಂದ ದೊರೆಯುವ ಸಲಹೆಗಳು ಅತ್ಯಂತ ಮೌಲ್ಯಯುತವಾಗಿರಲಿವೆ ಎಂದರು. ಪರೀಕ್ಷೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಅಭ್ಯರ್ಥಿಗಳ ಹಿತರಕ್ಷಣೆ ಕಾಯ್ದುಕೊಳ್ಳುವುದು ಸಂಸ್ಥೆಯ ಮುಖ್ಯ ಆದ್ಯತೆಯಾಗಿದೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ತಿಳಿಸಿದೆ. ಯುಜಿಸಿ ನೆಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಂಡುಬಂದ ದೋಷಗಳ ಹಿನ್ನೆಲೆಯಲ್ಲಿ ಆಂಗ್ಲ, ಸಮಾಜಶಾಸ್ತ್ರ ಮತ್ತು ವಾಣಿಜ್ಯ ವಿಷಯಗಳಿಗೆ ಮರುಪರೀಕ್ಷೆ ನಡೆಸಲು ನಿರ್ಧರಿಸಿರುವ ಕುರಿತು NTA ಸ್ಪಷ್ಟನೆ ನೀಡಿದೆ. ಸಂಸ್ಥೆಯು ಇತ್ತೀಚೆಗೆ 184 ವಿಷಯಗಳಲ್ಲಿ ಒಟ್ಟು 24,700 ಹೆಚ್ಚು ಪ್ರಶ್ನೆಗಳನ್ನು ಒಳಗೊಂಡ ಬೃಹತ್ ಪರೀಕ್ಷಾ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇದರಲ್ಲಿ 181 ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ಸಂಪೂರ್ಣ ದೋಷರಹಿತವಾಗಿದ್ದು ಅವುಗಳ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಪರಿಶೀಲನೆ ವೇಳೆ 3 ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಲೋಪದೋಷಗಳು ಕಂಡುಬಂದಿದ್ದರಿಂದ ವಿಷಯ ತಜ್ಞರ ಸಲಹೆಯಂತೆ ಅರ್ಹ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಬಾರದು ಎಂಬ ಕಾರಣಕ್ಕೆ ಮರುಪರೀಕ್ಷೆ ನಡೆಸಲಾಗುತ್ತಿದೆ. ನಾಗರಿಕರಲ್ಲಿ ಚುನಾವಣಾ ಜಾಗೃತಿ ಹಾಗೂ ಡಿಜಿಟಲ್ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಇಂದು ಪಾಟ್ನಾದಲ್ಲಿ ಚುನಾವಣಾ ಸಾಕ್ಷರತಾ ಕ್ಲಬ್ಗೆ ಚಾಲನೆ ನೀಡಲಿದ್ದಾರೆ. ಯುವಜನತೆಯನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ತೊಡಗಿಸಲು 2018 ಆರಂಭಿಸಲಾದ ಈ ಯೋಜನೆಯ ಹೊಸ ಆವೃತ್ತಿಯಡಿ ಮುಂದಿನ 6 ತಿಂಗಳಲ್ಲಿ ದೇಶಾದ್ಯಂತ 15,00,000 ಶಾಲೆಗಳು, 70,000 ಕಾಲೇಜುಗಳು ಹಾಗೂ 1,420 ವಿಶ್ವವಿದ್ಯಾಲಯಗಳಲ್ಲಿ ಕ್ಲಬ್ಗಳನ್ನು ಸ್ಥಾಪಿಸಿ ECI ನೆಟ್ನೊಂದಿಗೆ ಸಂಯೋಜಿಸುವ ಗುರಿ ಹೊಂದಲಾಗಿದೆ. ಇದರ ಜೊತೆಗೆ ರಾಜಗೀರ್ನ ನಳಂದ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿರುವ ಮತ್ತೊಂದು ಕಾರ್ಯಕ್ರಮದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಸುಮಾರು 500 ಬೂತ್ ಮಟ್ಟದ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಸ್ಸಾಂನ ಪ್ರವಾಹದಿಂದ ತೀವ್ರವಾಗಿ ಸಂಕಷ್ಟಕ್ಕೊಳಗಾದ ಶಿವಸಾಗರ, ಗೋಲಾಘಾಟ್, ಜೋರ್ಹಾಟ್ ಮತ್ತು ಚರಾಯ್ದೇವ್ ಜಿಲ್ಲೆಗಳ ಪ್ರವಾಹ ಪೀಡಿತ ಕುಟುಂಬಗಳಿಗೆ ಮುಖ್ಯಮಂತ್ರಿ ಡಾ ಹಿಮಂತ್ ಬಿಸ್ವ ಶರ್ಮಾ ಇಂದು ಮಧ್ಯಂತರ ಆರ್ಥಿಕ ನೆರವು ಬಿಡುಗಡೆ ಮಾಡಿದ್ದಾರೆ. ಗುವಾಹಟಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಜಿಲ್ಲೆಗಳಲ್ಲಿ ಪ್ರವಾಹದ ನೀರು ಇಳಿಮುಖವಾಗಿದ್ದು ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಕ್ರಮಗಳನ್ನು ತೀವ್ರಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಂತ್ರಸ್ತಗೊಂಡ ಸುಮಾರು 1,00,000 ಕುಟುಂಬಗಳಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ತಲಾ 15,000 ರೂಪಾಯಿ ಆರ್ಥಿಕ ನೆರವು ನೀಡಲಾಗಿದೆ ಎಂದು ಹೇಳಿದ್ದಾರೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 3ನೇ ದಿನಾಟದಲ್ಲಿಂದು ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 462 ರನ್ ಗಳಿಸಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ದೇವದತ್ ಪಡಿಕಲ್ ಅವರ 167 ರನ್ ಹಾಗೂ KL ರಾಹುಲ್ ಅವರ 82, ಧ್ರುವ್ ಜುರೇಲ್ ಅವರ 51 ರನ್ಗಳ ಉಪಯುಕ್ತ ನೆರವಿನಿಂದ ಭಾರತ ಬೃಹತ್ ಮೊತ್ತ ಕಲೆಹಾಕಿದೆ. ಎರಡನೇ ದಿನದ ಅಂತ್ಯದಲ್ಲಿ 9 ವಿಕೆಟ್ ಕಳೆದುಕೊಂಡಿದ್ದ ಭಾರತ ಇಂದು ಉಳಿದ 1 ವಿಕೆಟ್ ಕಳೆದುಕೊಂಡ ಬೆನ್ನಲ್ಲೇ ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿದೆ.

ಸಿದ್ದು ಭೋಜನ ವಿರಾಮದ ವೇಳೆಗೆ 5 ವಿಕೆಟ್ ನಷ್ಟಕ್ಕೆ 99 ರನ್ ಗಳಿಸಿತ್ತು. ಬಳಿಕ ಆಟ ಪುನರಾರಂಭಗೊಂಡಿದ್ದು ಇತ್ತೀಚಿನ ವರದಿ ಬಂದಾಗ ಶ್ರೀಲಂಕಾ 5 ವಿಕೆಟ್ ನಷ್ಟಕ್ಕೆ 121 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ವಲಯ ಬ್ಯಾಂಕ್ಗಳಿಗಾಗಿ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿ ರಚನೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. 15ನೇ ಆವೃತ್ತಿಯ ಭಾರತ ಥೈಲ್ಯಾಂಡ್ ಜಂಟಿ ಮಿಲಿಟರಿ ಸಮರಾಭ್ಯಾಸ ಮೈತ್ರಿ, ಥೈಲ್ಯಾಂಡ್ನತ್ತ ಪ್ರಯಾಣ ಬೆಳೆಸಿದ ಭಾರತೀಯ ಸೇನಾ ತುಕಡಿ. ಬಿಹಾರದ ಕಾಲ್ತುಳಿತ ಮತ್ತು ಪಶ್ಚಿಮ ಬಂಗಾಳದ ಅಗ್ನಿ ದುರ್ಘಟನೆಗಳಲ್ಲಿ ಒಟ್ಟು 12 ಮಂದಿ ಸಾವು, ಅನೇಕರಿಗೆ ಗಾಯ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 3ನೇ ದಿನದಾಟದಲ್ಲಿಂದು ಭೋಜನ ವಿರಾಮದ ವೇಳೆಗೆ ಶ್ರೀಲಂಕಾದ 5 ವಿಕೆಟ್ ಕಬಳಿಸಿದ ಭಾರತ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸ್ವಭಾವವಿಲ್ಲದ ಪ್ರೇಮ ನಿರ್ಭರವಿರಲಿ, ಭೀಮ ಸಾಹಸವಿರಲಿ ಹಗೆತನವನುಳಿದು. ವ್ಯಾಮೋಹವಿಲ್ಲದ ಪ್ರೇಮ ನಿರ್ಭರವಿರಲಿ, ಭೀಮ ಸಾಹಸವಿರಲಿ ಹಗೆತನವನುಳಿದು. ನೇಮ ನಿಷ್ಠೆಗಳಿರಲಿ, ಡಂಭ ಕಠಿಣತೆ ಬಿಟ್ಟು ಸೌಮ್ಯವೆಲ್ಲೆಡೆ ಇರಲಿ ಮಂಕುತಿಮ್ಮ. ನೇಮ ನಿಷ್ಠೆಗಳಿರಲಿ, ಡಂಭ ಕಠಿಣತೆ ಬಿಟ್ಟು ಸೌಮ್ಯವೆಲ್ಲೆಡೆ ಇರಲಿ ಮಂಕುತಿಮ್ಮ.

ವ್ಯಾಮೋಹವಿಲ್ಲದ ಪ್ರೇಮ ನಿರ್ಭರವಿರಲಿ ಅಂತಾನೆ ಆರಂಭವಾಗತ್ತೆ ಇದು. ನಾವು ಪ್ರಾಣಿ ಸಂಕೋಲೆಯಲ್ಲಿ ಮೇಲ್ಮಟ್ಟದವರು. ಹೇಗೆ ಈ ಮೇಲ್ಮಟ್ಟದವರು ಅಂತ ಗೊತ್ತಾಗುತ್ತೆ? ನಮ್ಮ ವಿವೇಚನಾ ಶಕ್ತಿ ಮತ್ತು ಮಾತು ನಮ್ಮನ್ನು ಬೇರೆ ಪ್ರಾಣಿಗಳಿಂದ ಬೇರೆಯಾಗಿ ಇರಿಸಿದೆ. ಅದು ಇನ್ನಷ್ಟು ಉನ್ನತವಾಗಿರಲಿ, ಪರಮಾರ್ಥದ ಸಾಧನೆಗೆ ಮತ್ತಷ್ಟು ಸಂಸ್ಕಾರ ಸಿಗಲಿ ಅಂತಾರೆ ಡಿ ವಿ ಜಿ. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು ಅಂತಾರೆ ಸೂರಂ ಎಕ್ಕುಂಡಿಯವರು. ಹಾಗಾಗಿ ನಿಸ್ವಾರ್ಥ ಪ್ರೇಮ ನಮಗೆ ಹೆಚ್ಚಾಗಿರಲಿ. ಅಂದರೆ ಒಂದು ಕಡೆ ಒಂದು ಮಾತನ್ನು ನಾನು ಕೇಳಿದ್ದೇನೆ, ಯಾವಾಗಲೂ ಅಕಾರಣ ಪ್ರೀತಿ ಸಕಾರಣ ದ್ವೇಷ ಒಳ್ಳೆಯದು ಅಂತಾರೆ. ಅಂದರೆ ನಿಸ್ವಾರ್ಥವಾದಂಥ ಪ್ರೇಮ, ತಾಯಿಯ ಪ್ರೇಮ, ಇಂಥ ಪ್ರೇಮ ಎಲ್ಲ ಕಡೆ ಬೆಳೆಸ್ಕೊಳ್ಳಿ, ಒಳ್ಳೆಯದು. ಭೀಮ ಸಾಹಸ ಭೀಮ ಪರಾಕ್ರಮ ಬೇಕು ಒಳ್ಳೆಯ ಕೆಲಸ ಮಾಡೋದಕ್ಕಾಗಿ, ಆದರೆ ಹಗೆತನಕ್ಕಾಗಿ ಅಲ್ಲ. ಈ ಹಗೆತನ ಅನ್ನೋದು ವ್ಯಕ್ತಿತ್ವವನ್ನು ಹಾಳು ಮಾಡುತ್ತೆ. ಇನ್ನು ನಿಯಮ ನಿಷ್ಠೆ ಅಂದರೆ ನಿತ್ಯ ನಿಯಮಿತ ರೀತಿಯಲ್ಲಿ ಕೆಲಸ ಮಾಡಿಕೊಳ್ಳೋದು, ಅದು ಬೇಕು. ಆದರೆ ಪ್ರದರ್ಶನ, ಕಠಿಣ ಶಿಕ್ಷೆ

ಅದರಲ್ಲಿರಬಾರದು. ಅಂದರೆ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಹೆಚ್ಚು ಅಂತನೋ ಗುಣವನ್ನು ಸಣ್ಣಂದಿನಲ್ಲೇ ನಮ್ಮ ಮಕ್ಕಳಿಗೂ ನಾವು ಬೆಳೆಸೋದು ಒಳ್ಳೆಯದು. ಎಲ್ಲ ಕಡೆ ಶಾಂತಿ ನೆಲೆಸಿರಲಿ, ಸಜ್ಜನಿಕೆ ನೆಲೆಸಿರಲಿ, ನೆಮ್ಮದಿ ತುಂಬಿರಲಿ. ನಾವಿರೋ ಕಡೆಯೇ ನಮ್ಮ ಸ್ನೇಹಿತರು, ನಮ್ಮ ಮಕ್ಕಳು, ನಮ್ಮ ಬಂಧು, ನಮ್ಮ ಬಳಗ ಇವೆಲ್ಲವೂ ಸಜ್ಜನರಾಯರ ಸರ್ಕಲ್ ಆಗಿರಲಿ ಅಂತಾರೆ ಗುಂಡಪ್ಪನವರು. ನಿಯಮ ನಿಷ್ಠೆಗಳಿರಲಿ, ಡಂಭ ಕಠಿಣತೆ ಬಿಟ್ಟು ನಿಮ್ಮ ಬದುಕು ನಿದರ್ಶನವಾಗಿರಲಿ, ಪ್ರದರ್ಶನವಾಗದೇ ಇರಲಿ, ಸೌಮ್ಯವೂ ಎಲ್ಲೆಡೆ ಇರಲಿ, ಎಲ್ಲ ಕಡೆ ಸಜ್ಜನಿಕೆ ಸೌಮ್ಯತೆ ಇರಲಿ ಅಂತಾರೆ ತಿಮ್ಮಗುರು.

ಔದಾರ್ಯ ತಾಯಿ ನೀತಿಗೆ ಧೈರ್ಯವೇ ತಂದೆ, ಸ್ವಾಧಿಪತ್ಯದಿ ನೀನು ಬಾಳನಾಳುವಡೆ. ಔದಾರ್ಯ ತಾಯಿ ನೀತಿಗೆ ಧೈರ್ಯವೇ ತಂದೆ, ಸ್ವಾಧಿಪತ್ಯದೆ ನೀನು ಬಾಳನಾಳುವಡೆ. ಹೋದುದನು ನೆನೆಯದಿರು ಬರುವುದಕ್ಕೆ ಸಿದ್ಧನಿರು, ಆದನಿತು ಸಂತೋಷ ಮಂಕುತಿಮ್ಮ. ಹೋದುದನು ನೆನೆಯದಿರು ಬರುವುದಕ್ಕೆ ಸಿದ್ಧನಿರು, ಆದನಿತು ಸಂತೋಷ ಮಂಕುತಿಮ್ಮ.

0: ಹೇಗೋ ಬದುಕಿದಿರಾಯಿತು ಅನ್ನೋದು ಸರಿಯಲ್ಲ. ಹೀಗೆಯೇ ಬದುಕಬೇಕು ಅನ್ನೋದರಲ್ಲಿ ಡಿ ವಿ ಜಿಯವರಿಗೆ ಬಹಳ ವಿಶ್ವಾಸ. ಅದನ್ನೇ ಈ ಮುಕ್ತಕದಲ್ಲಿ ಅವರು ಹೇಳಿದ್ದಾರೆ. ನೀತಿಗೆ ಅಡಿಪಾಯವೇ ಔದಾರ್ಯ, ಉದಾರವಾದ ಗುಣ. ಅಂದರೆ ಉದಾರತೆ ಇಲ್ಲದೆ ಹೋದರೆ ನೀತಿಗೆ ಆಧಾರವೇ ಇಲ್ಲ. ಆದ್ದರಿಂದಲೇ ಆ ಔದಾರ್ಯ ಅನ್ನೋದು ತಾಯಿ, ಧೈರ್ಯವನ್ನು ತಂದೆ ಅಂತ ಕರೀತಾರೆ. ಉದಾರತೆಯನ್ನು ಧೀರ ಮಾತ್ರ ತೋರಬಲ್ಲ. ಯಾರೇನು ಅಂತಾರೋ, ಯಾರದ್ದಾದರೂ ಬಾಯಿಗೆ ಬಿದ್ದೋದ್ರೆ ಏನಪ್ಪ ಆಗುತ್ತೆ ಅನ್ನೋ ಅಧೈರ್ಯ ಹೊಂದಿದ್ರೆ, ಹಿಂಜರಿದ್ಬಿಟ್ರೆ ನೀತಿಗೂ ಉದಾರತೆಗೂ ಸೋಲು, ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಬ್ಬರಿಗೆ ಹಿತವಾಗುವಂತೆ, ಹೊರೆಯಾಗದಂತೆ ತನ್ನನ್ನು ತಾನು ನಿಯಂತ್ರಿಸೋದೆ, ತನ್ನ ಬದುಕನ್ನು ತಾನು ನಡೆಸೋದೆ ಸ್ವಾಧಿಪತೆ. ಇದರೊಂದಿಗೆ ನಿನ್ನೆಗಾಗಿ ದುಃಖಿಸದೆ, ಅಯ್ಯೋ ಆ ದಿವಸ ಎಷ್ಟು ಚೆನ್ನಾಗಿತ್ತು ಅಂತ ಕಳೆದು ಹೋದದಕ್ಕಾಗಿ ಯೋಚನೆ ಮಾಡದೆ, ಇಂದನ್ನು ಅಚ್ಚುಕಟ್ಟಾಗಿ ಕಳೆಯುತ್ತಾ, ಹೋದುದನ್ನು ನೆನೆಯದಿರು, ಬರುವುದಕ್ಕೆ ಸಿದ್ಧನಿರು, ಬಂದದ್ದೆಲ್ಲ ಬರಲಿ, ಭಗವಂತನ ದಯೆ ಇರಲಿ ಅಂತ ಎದೆಗುಂದದೆ ಬಾಳು ಅಂತ ಇದ್ದಾರೆ. ಎಷ್ಟು ಉತ್ತಮವಾದ ಬದುಕನ್ನು ನಡೆಸ್ತೇವ್ಯೋ ಅಷ್ಟು ಒಳ್ಳೆಯದು. ಆ ಬದುಕು ಇನ್ನೊಬ್ಬರಿಗೆ ಮಾದರಿಯಾಗಬಹುದು, ನಿದರ್ಶನವಾಗಬಹುದು. ಮತ್ತೆ ಅದೇ ಒಳ್ಳೆಯದು, ಅದಷ್ಟೇನೆ ಒಳ್ಳೆಯದು, ಅದೇ ಸಂತೋಷ ಕೊಡುವಂತಹದ್ದು ಅಂತಾರೆ ತಿಮ್ಮಗುರು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂ ಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ ಎಸ್ ಶ್ರೀರಾಮ.

0: ಕೃಷ್ಣ. ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್. 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ ಅನ್ನ ಟ್ಯೂನ್ ಮಾಡಿದ್ದೀರಾ. ಲಂಚ್ ಬಾಕ್ಸ್ ಕಾರ್ಯಕ್ರಮ ಸ್ಟುಡಿಯೋ ಕ್ಲಾಕ್ ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ, 1:31:30. ಊಟ ಮಾಡ್ತಾ ಇದ್ದೀರಾ? ಊಟ ಮಾಡೋ ಹೊತ್ತಿನಲ್ಲಿ ಬ್ಯೂಟಿಫುಲ್ ಗೀತೆಗಳ ಜೊತೆ ಈ ದಿನದ ವಿಶೇಷತೆಯ ಬಗ್ಗೆ ತಿಳ್ಕೊಂಡ್ರೆ ಆಹಾ, ಮಾಹಿತಿ ಮನರಂಜನೆ ಎರಡೂ ನಿಮ್ಮದಾಯ್ತು ಅಂತ ಅನ್ಸುತ್ತಲ್ವಾ? ಹಾಗಿದ್ರೆ ನಾನು ತಿಳಿಸೋದಕ್ಕಿಂತ ಮುಂಚೆ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು. ಏನು ಪ್ರಶ್ನೆ ಅಂತ ಕೇಳೋದಿದ್ರೆ, ಸಾಮಾನ್ಯವಾಗಿ ಈ ದಿನದ ವಿಶೇಷ ಏನು ಅಂತ ತಕ್ಷಣ ಎಲ್ಲರೂ ಸುಲಭವಾಗಿ ಕಳಿಸೋದು ನಾಗರ ಪಂಚಮಿ ಅಲ್ವೇ ಅಂತ ಹೇಳಿ. ಅದು ಹಬ್ಬ, ಅದನ್ನು ಮರೆಯೋದಕ್ಕೂ ಸಾಧ್ಯ ಇಲ್ಲ, ಆಚರಿಸದೆ ಬಿಡೋದಕ್ಕೂ ಸಾಧ್ಯ ಇಲ್ಲ. ನಾಗರ ಪಂಚಮಿಯ ಹೊರತಾಗಿ ಕೂಡ ಈ ದಿನ ಸಾಕಷ್ಟು ವಿಶೇಷತೆಗಳನ್ನು ಹೊಂದಿರುವಂಥ ದಿನ. ಹಾಗಿದ್ರೆ ಏನೆಲ್ಲ ದಿನಾಚರಣೆಗಳು ಇಂದು ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದ್ರೆ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 9480100013 ನಮ್ಮ ನಂಬರ್. ಈ ಹೊತ್ತಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು.

ಎಷ್ಟೊಂದು ಕೆಲಸಗಳನ್ನ ಪ್ರತಿನಿತ್ಯ ನಾವು ಮಾಡ್ತಾನೆ ಇರ್ತೀವಿ. ಕೆಲವೊಂದಕ್ಕೆ ಸಂಬಳ ಸಿಗತ್ತೆ ರೀ, ಕೆಲವೊಂದಕ್ಕೆ ಸಂಬಳ ಸಿಗೋದಿಲ್ಲ. ಸಂಬಳ ಸಿಗಲ್ಲ ಅಂಥೇಳಿ ಆ ಕೆಲಸಕ್ಕೇನೋ ಮಾನ್ಯತೆ ಇಲ್ಲ ಅನ್ಕೊಳ್ತೀರಾ? ಎಲ್ಲ ಕೆಲಸಗಳಿಗೂ ಕೂಡ ಅದರದ್ದೇ ಆದಂಥ ಮಾನ್ಯತೆ ಇದ್ದೇ ಇರುತ್ತೆ. ಯಾಕೆ ಇವತ್ತು ಸಂಬಳ ಸಂಬಳ ರಹಿತ ಅಂತೆಲ್ಲ ಮಾತಾಡ್ತಾ ಇದ್ದೀನಿ ಅನ್ಕೊಂಡಿದ್ದೀರಾ? ಇವತ್ತು ರಾಷ್ಟ್ರೀಯ ಲಾಭರಹಿತ ಸಂಸ್ಥೆಗಳ ದಿನ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಡೇ. ಇವತ್ತು ಏನಿದು ಲಾಭರಹಿತ ಸಂಸ್ಥೆಗಳು ಅಂಥೇಳಿ ಯಾವುದನ್ನು ನಾವು ಕರಿತೀವಿ ಅಂತ ಹೇಳಿದ್ರೆ, ಬಹುತೇಕ ಸ್ವಯಂ ಸೇವಾ ಸಂಸ್ಥೆಗಳು ಅಂಥೇಳಿ ಏನೆಲ್ಲ ಕರ್ಕೊಂಡಿದ್ದಾವೆ ಅವೆಲ್ಲವೂ ಕೂಡ ಲಾಭರಹಿತ ಸಂಸ್ಥೆಗಳ ಕೆಳಗೆ ಬರುವಂಥದ್ದು. ಸಮಾಜದ ಏಳಿಗೆಗಾಗಿ ಶ್ರಮಿಸತ್ವೆ ಈ ಸಂಸ್ಥೆಗಳು. ಹಾಗಾಗಿ ಅವರ ಸೇವೆಯನ್ನು ಗುರುತಿಸುವಂಥ ದಿನವಾಗಿ ಇವತ್ತು ರಾಷ್ಟ್ರೀಯ ಲಾಭರಹಿತ ಸಂಸ್ಥೆಗಳ ದಿನ ಅಂತ ಹೇಳಿ ಆಚರಣೆ ಮಾಡಲಾಗತ್ತೆ. ಇಷ್ಟೇನಾ ಈ ದಿನದ ಸ್ಪೆಷಲ್? ಇನ್ನೂ ಸಾಕಷ್ಟಿದೆ. ಇದರ ಹೊರತಾಗಿ ಏನಿದೆ ಗೊತ್ತಿದ್ರೆ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಗೊತ್ತಾಯ್ತಲ್ಲ, ರಾಷ್ಟ್ರೀಯ ಲಾಭರಹಿತ ಸಂಸ್ಥೆಗಳ ದಿನಾಚರಣೆ ಇಂದು ಇದೆ ಅನ್ನುವಂಥದ್ದು. ಇಷ್ಟೇನಾ ಈ ದಿನದ ಸ್ಪೆಷಲ್ ಅಂತ ಹೇಳಿದ್ರೆ, ಲಂಚ್ ಬಾಕ್ಸ್ನಲ್ಲಿ ಈ ದಿನದ ವಿಶೇಷತೆ ನಮಗೇನು ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಹಾಡುಗಳು ಜೊತೆಗೆ ವಿಷಯ ಎರಡೂ ಕೂಡ ಅಮೋಘವಾಗಿದೆ ಅಂತ ಹೇಳಿ ಹನುಮಂತೇಗೌಡರು ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯದಿಂದ ಹೇಳ್ತಾ ಇದ್ದಾರೆ. ಜೊತೆಗೆ ಸಂದೇಶವನ್ನ ಕಳಿಸಿಕೊಟ್ಟಿರೋದು ನಂಬರ್ ಎಂಡಿಂಗ್ ವಿತ್ 4982, ನಿಮ್ಮ ಸಂದೇಶ ಕೂಡ ನಮ್ಮನ್ನ ತಲುಪಿದೆ. ದಯವಿಟ್ಟು ನಿಮ್ಮ ಸಂದೇಶದ ಜೊತೆಗೆ ನಿಮ್ಮ ಹೆಸರನ್ನ ಟೈಪ್ ಮಾಡಿ ಕಳಿಸಿ. ನಿಮ್ಮ ಹೆಸರು ಓದೋದ್ರಲ್ಲಿ ಖಂಡಿತ ನಮಗೆ ಖುಷಿ ಇರುತ್ತೆ. ಹಾಗೆ ಸಂದೇಶ ಕಳಿಸಿ. ನಾಗರಪಂಚಮಿ ಹಬ್ಬ ಅಲ್ವೇ, ಅದೇ ಈ ದಿನದ ದೊಡ್ಡ ವಿಶೇಷತೆ, ಅದರ ಶುಭಾಶಯ ಹೇಳಲೇಬೇಕು ನಾವು ಅಂತ ಸುಮಿತ್ರ ಅವರು ಸಂಡೂರಿನಿಂದ ಹೇಳ್ತಾ ಇದ್ದಾರೆ. ಹೌದೌದು, ಅದರೊಟ್ಟಿಗೆ ಕೂಡ ಸಾಕಷ್ಟು ವಿಶೇಷತೆ ಇವತ್ತಿದೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೆ. ಈಗಾಗಲೇ ಹೇಳಾಯ್ತು ರಾಷ್ಟ್ರೀಯ ಲಾಭರಹಿತ ಸಂಸ್ಥೆಗಳ ದಿನ ಅಂತ. ಅಷ್ಟೇ ಅಲ್ಲ, ಕಪ್ಪು ಬೆಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವಂತ ದಿನ ಕೂಡ ಇವತ್ತು. ಹೌದು, ಕಪ್ಪು ಬೆಕ್ಕುಗಳ ಕುರಿತಾಗಿ ಸಾಕಷ್ಟು ಮೂಢನಂಬಿಕೆಗಳು ಇದ್ದಂತ ಕಾಲ ಕೂಡ ಬಂದಿತ್ತು. ಆದರೆ ಆ ಎಲ್ಲ ಮೂಢನಂಬಿಕೆಗಳನ್ನು ತೊಡೆದು ಹಾಕಿ ಕಪ್ಪು ಬೆಕ್ಕುಗಳು ಕೂಡ ಪರಿಸರದ ಸರಪಳಿಯಲ್ಲಿ, ಆಹಾರ ಸರಪಳಿಯಲ್ಲಿ ಎಷ್ಟೆಲ್ಲ ಮುಖ್ಯ ಪ್ರಧಾನ ಪಾತ್ರ ವಹಿಸುತ್ತೆ, ಅವುಗಳ ಸಂರಕ್ಷಣೆ ಹೇಗೆ ಮಾಡಬೇಕು, ಅವುಗಳನ್ನು ದತ್ತು ಪಡೆಯೋದ್ರ ಮೂಲಕ ಅವುಗಳ ಸಂತತಿಯನ್ನು ವೃದ್ಧಿಸೋದಕ್ಕೆ ಹೇಗೆಲ್ಲ ಪ್ರೋತ್ಸಾಹಿಸಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ದಿನ ಇವತ್ತು. ಬ್ಲ್ಯಾಕ್ ಕ್ಯಾಟ್ ಅಪ್ರಿಸಿಯೇಷನ್ ಡೇ ಅಂತ ಹೇಳಿ ಆಚರಿಸಲಾಗುತ್ತೆ ಕಪ್ಪು ಬೆಕ್ಕುಗಳ ಜಾಗೃತಿ ದಿನ ಇಂದು. ಸೊ ಹಾಗಿದ್ಮೇಲೆ ಕಪ್ಪು ಬೆಕ್ಕುಗಳನ್ನು ನೋಡಿದ್ರೆ ಅದ್ರ ಬಗ್ಗೆ ಇರುವಂಥ ಮೂಢನಂಬಿಕೆಗಳನ್ನೆಲ್ಲ ತೊಡೆದು ಹಾಕಿ ಪ್ರಕೃತಿಯಲ್ಲಿ ನಮ್ಮಂತೆಯೇ ಅವು ಕೂಡ ಅಂಥೇಳಿ ಸ್ವೀಕರಿಸುವಂಥ ಮನೋಭಾವವನ್ನು ಇಂದಿನಿಂದ ಬೆಳೆಸ್ಕೊಳ್ಳೋಣ.

ಆಹಾ, ಚಂದ್ರಚಕೋರಿ ಚಿತ್ರದ ಬ್ಯೂಟಿಫುಲ್ ಗೀತೆಯನ್ನ ಕೇಳಿದ್ರಿ. ಕಪ್ಪು ಬೆಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವಂತ ದಿನದ ಬಗ್ಗೆ ಮಾತಾಡಿದ್ವಿ. ಅಷ್ಟೇನ ಈ ದಿನದ ಸ್ಪೆಷಲ್ ಅಂದ್ರೆ, ಇಲ್ರಿ, ನನ್ನ ಬತ್ತಳಿಕೆಯಲ್ಲಿ ಇನ್ನೂ ವಿಚಾರ ಇದೆ. ನ್ಯಾಷನಲ್ ಥ್ರಿಫ್ಟ್ ಶಾಪ್ ಡೇ ಇವತ್ತು. ಏನಿದು ಥ್ರಿಫ್ಟ್ ಶಾಪ್ ಡೇ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಹಳೆ ವಸ್ತುಗಳು ಯಾರ ಮನೇಲಿ ಇರಲ್ಲ ಹೇಳಿ, ಅಜ್ಜಿ ಕಾಲದ್ದು, ಮುತ್ತಜ್ಜಿ ಕಾಲದ್ದು ಅಂತ ಹೇಳಿ ಎಷ್ಟೋ ನೆನಪುಗಳಿಗೆ ಆ ವಸ್ತುಗಳನ್ನ ನಾವು ಇಟ್ಕೊಂಡಿರ್ತೀವಿ. ಹಳೆಯ ವಸ್ತುಗಳನ್ನು ಇಟ್ಕೊಳ್ಳೋದಷ್ಟೇ ಅಲ್ಲ, ಅದನ್ನು ಮರುಬಳಕೆ ಮಾಡೋದಕ್ಕೂ ಕೂಡ ನಾವು ಪ್ರೋತ್ಸಾಹ ಕೊಡಬೇಕು. ಹಳೆಯ ವಸ್ತುಗಳನ್ನು ಪುನಃ ಮರುಬಳಕೆ ಮಾಡೋದ್ರಿಂದ, ರೀಸೈಕಲ್ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಪರಿಸರ ಸಂರಕ್ಷಣೆ ಸಾಧ್ಯ ಆಗುತ್ತೆ. ಸೊ ಹಳೆಯ ವಸ್ತುಗಳು ಹಳೆದು ಅಂತ ಹೇಳಿ ಮೂಲೆ ಸೇರೋದು ಬೇಡ, ಮರುಬಳಕೆ ಮಾಡೋಣ, ಅಂತಹ ವಸ್ತುಗಳಿಗೆ ಪ್ರೋತ್ಸಾಹವನ್ನು ಕೊಡೋಣ ಅನ್ನೋದಕ್ಕೆ ಈ ನ್ಯಾಷನಲ್ ಥ್ರಿಫ್ಟ್ ಶಾಪ್ ಡೇನ ಸೆಲೆಬ್ರೇಟ್ ಮಾಡಲಾಗತ್ತೆ.

0: ರಾಜೇಶ್ ಕೃಷ್ಣನ್ ಹಾಗೆ ಸ್ವರ್ಣಲತಾ ಅವರ ದನಿಯಲ್ಲಿ ಮೂಡಿ ಬಂದಂತಹ ವಿ ಮನೋಹರ್ ಅವರ ಸಂಗೀತ ಇದ್ದಂತಹ ಮನಸ್ಸೆಲ್ಲಾ ನೀನೆ ಚಿತ್ರದ ಬ್ಯೂಟಿಫುಲ್ ಗೀತೆಯನ್ನ ಕೇಳಿದ್ರಿ. ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಗಳು, ವಿಶೇಷ ದಿನಾಚರಣೆಗಳು ಏನೆಲ್ಲ ಇದೆ ಅನ್ನೋದನ್ನ ತಿಳ್ಕೊಂಡ್ರಿ. ಬಹಳಷ್ಟು ಜನ ಸಂದೇಶವನ್ನ ಕಳಿಸಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದೀರಾ, ಧನ್ಯವಾದಗಳು. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನ ಕೂಡ ಕಳಿಸ್ಕೊಟ್ಟಿದ್ದೀರಿ. ಸುಧಾ ಬುದಿಹಾಳ್, ನಿಮಗೂ ಕೂಡ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಸದ್ಯಕ್ಕೆ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ ಜೊತೆ ಹಾಗೆ ಇರ್ತೀನಿ ಸಂಜೆ 5 ಗಂಟೆ ತನಕ. ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಾನು ನಿಮ್ಮ ಆರ್ಜಿ ರಮ್ಯಾ.
1: ಸೇ ಯೆಸ್ ಆರ್ ನೋ, ಸೇ ಯೆಸ್ ಆರ್ ನೋ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ತಮಿಳುನಾಡಿಗೆ ನೀರು ಹರಿಸಲು ರಾಜ್ಯಕ್ಕೆ ಸುಪ್ರೀಂಕೋರ್ಟ್ ನಿರ್ದೇಶನ. ಹನೂರು ಶೂಟೌಟ್ ಪ್ರಕರಣ, ಮೃತರ ಕುಟುಂಬಸ್ಥರಿಗೆ 15 ಲಕ್ಷ ರೂಪಾಯಿ ಪರಿಹಾರ ವಿತರಣೆ. ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿಯಿಂದ ಪ್ರತಿದಾಳಿ, ಹನೂರು ಗುಂಡಿನ ದಾಳಿ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಮೇಲ್ಮನೆಯಲ್ಲಿ ಬಿಜೆಪಿ ಆಗ್ರಹ, ಪ್ರತಿಭಟನೆ. ಹಾಗೂ ರಾಜ್ಯದ ವಿವಿಧೆಡೆ ನಾಗರ ಪಂಚಮಿ ಸಡಗರ, ಕುಕ್ಕೆ, ಘಾಟಿ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ತಮಿಳುನಾಡಿಗೆ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿದ್ದ ಆದೇಶವನ್ನು ಪಾಲಿಸುವಂತೆ ಸುಪ್ರೀಂಕೋರ್ಟ್ ರಾಜ್ಯಕ್ಕೆ ಸೂಚಿಸಿದೆ. ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ನೀಡಲಾಗಿದ್ದ ನಿರ್ದೇಶನವನ್ನು ನ್ಯಾಯಾಲಯ ಎತ್ತಿಹಿಡಿದಿದೆ. ಮುಂಗಾರು ಮಳೆ ಕೊರತೆ ಎದುರಿಸುತ್ತಿರುವ ರಾಜ್ಯಕ್ಕೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಸಿಡಬ್ಲ್ಯೂಎಂಎ ಕರ್ನಾಟಕದಿಂದ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸೂಚಿಸಿತ್ತು. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿಲ್ಲ ಎಂದು ತಮಿಳುನಾಡು ಸುಪ್ರೀಂಕೋರ್ಟ್ನಲ್ಲಿ ವಾದ ಮಂಡಿಸಿದೆ. ನಿತ್ಯ ಕೇವಲ 5-6,000 ಕ್ಯೂಸೆಕ್ನಷ್ಟು ನೀರು ಬರುತ್ತಿದ್ದು ಈವರೆಗೆ ಸುಮಾರು 13-14 ಟಿಎಂಸಿ ನೀರು ಮಾತ್ರ ಲಭಿಸಿದೆ ಎಂದು ತಿಳಿಸಿದೆ. ಈ ಹಿನ್ನೆಲೆಯಲ್ಲಿ ಸಿಡಬ್ಲ್ಯೂಎಂಎ ಆದೇಶವನ್ನು ಜಾರಿಗೊಳಿಸುವಂತೆ ರಾಜ್ಯಕ್ಕೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ರಾಜ್ಯದಿಂದ ಈಗಾಗಲೇ 3,500 ಕ್ಯೂಸೆಕ್ ನೀರು ಹರಿಸಲಾಗಿದೆ ಎಂದು ರಾಜ್ಯ ಸರ್ಕಾರ ವಾದ ಮಂಡಿಸಿದೆ. 12,000 ಕ್ಯೂಸೆಕ್ ಪ್ರಮಾಣದ ನೀರು ಅಲ್ಲಿ ದಾಖಲಾಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಎಂದು ತಿಳಿಸಿದೆ. ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆಯ ಪರಿಸ್ಥಿತಿ ಅನಿಶ್ಚಿತವಾಗಿದ್ದು ಈ ಪ್ರಮಾಣದಲ್ಲಿ ನಿರಂತರವಾಗಿ ನೀರು ಹರಿಸುವುದು ರಾಜ್ಯಕ್ಕೆ ಕಷ್ಟವಾಗುತ್ತಿದೆ. ಆದರೂ ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಲು ಕರ್ನಾಟಕ ಪ್ರಯತ್ನಿಸುತ್ತಿದೆ ಎಂದು ತಿಳಿಸಲಾಗಿದೆ. ವಿಚಾರಣೆಯನ್ನು ನ್ಯಾಯಾಲಯ 1 ವಾರ ಮುಂದೂಡಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದ ಹೊಳೆಮುರಿದಟ್ಟಿ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟವರ 3 ಕುಟುಂಬಗಳಿಗೂ ಹನೂರು ಶಾಸಕ ಎಂಆರ್ ಮಂಜುನಾಥ್ ಇಂದು ಪರಿಹಾರ ವಿತರಿಸಿದರು. ಕುಮಾರ್, ಆಂತೋಣಿಸಾಮಿ ಹಾಗೂ ಪೀಟರ್ ಮನೆಗೆ ತೆರಳಿ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಮತ್ತು ವೈಯಕ್ತಿಕವಾಗಿ 10 ಲಕ್ಷ ರೂಪಾಯಿ ಸೇರಿ ತಲಾ ಒಂದು ಕುಟುಂಬಕ್ಕೆ ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ಧರಣಿ ನಿರತರಿಗೆ ನೀಡಿದ್ದ ಭರವಸೆ ಂತೆ 15 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗಿದೆ. ಪಾರ್ಥಿವ ಶರೀರಗಳನ್ನು ಕುಟುಂಬಸ್ಥರು ತೋಮಿಯಾರ್ಪಾಳ್ಯದ ಚರ್ಚ್ಗೆ ತಂದಿರಿಸಿದ್ದು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಕೆಯಾದ ಬಳಿಕ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ತನಿಖಾಧಿಕಾರಿ ದಿನೇಶ್ ಕುಮಾರ್ ಮೀನಾ ತನಿಖೆ ಚುರುಕುಗೊಳಿಸಿದ್ದು ಅಮಾಯಕರ ಮೇಲೆ ಗುಂಡಿನ ದಾಳಿ ಹಾಗೂ ಕಳ್ಳಬೇಟೆಗಾರರು ಎಂಬ 2 ಆಯಾಮದಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಶೂಟೌಟ್ ಪ್ರಕರಣದ ಕುರಿತು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಸಿಬ್ಬಂದಿ ಆತ್ಮರಕ್ಷಣೆಗಾಗಿ ಮರುದಾಳಿ ನಡೆಸಿದ್ದು ಯಾರಿಗೂ ಹತ್ತಿರದಿಂದ ಗುಂಡು ಹಾರಿಸಿಲ್ಲ. ಘಟನೆ ಕುರಿತು ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಯುತ್ತಿದ್ದು ಸಿಬ್ಬಂದಿ ತಪ್ಪಿದ್ದರೆ ಕ್ರಮ ಜರುಗಿಸಲಾಗುವುದಾಗಿ ತಿಳಿಸಿದ್ದಾರೆ. ಮುಂಜಾನೆ 5 ಗಂಟೆಯ ಸುಮಾರಿಗೆ ಅರಣ್ಯದ ಬಂಡೆಯೊಂದರ ಬಳಿ ಬ್ಯಾಟರಿ ಬೆಳಕು ಕಂಡುಬಂದಿದೆ. ಸಿಬ್ಬಂದಿ ಅವರನ್ನು ಶರಣಾಗುವಂತೆ ಮನವಿ ಮಾಡಿದ್ದಾರೆ. ಈ ವೇಳೆ ಬೇಟೆಗಾರರ ಕಡೆಯಿಂದ ಸಿಬ್ಬಂದಿಯತ್ತ ಗುಂಡಿನ ದಾಳಿ ನಡೆದಿದ್ದು ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿ ಪ್ರತಿದಾಳಿ ನಡೆಸಿದ್ದಾರೆ. ಗುಂಡಿನ ದಾಳಿ ನಿಂತ ಬಳಿಕ ಸಿಬ್ಬಂದಿ ಸ್ಥಳಕ್ಕೆ ತೆರಳಿದಾಗ 3ರಿಗೆ ಗುಂಡು ತಗುಲಿರುವುದು ಕಂಡುಬಂದಿದೆ. ಆಸ್ಪತ್ರೆಗೆ ಸ್ಥಳಾಂತರಿಸಿದಾಗ ಅವರು ಮೃತಪಟ್ಟಿರುವುದನ್ನು ವೈದ್ಯರು ಖಚಿತಪಡಿಸಿದ್ದು ಮೃತದೇಹಗಳನ್ನು ಮೈಸೂರಿಗೆ ರವಾನಿಸಲಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದ್ದಾರೆ. ಅರಣ್ಯವನ್ನು ಉಳಿಸುವುದು ಇಲಾಖೆಯ ಕರ್ತವ್ಯ. ಅರಣ್ಯ ಕಾಯ್ದೆಯಡಿ ಈಗಾಗಲೇ ಪ್ರಕರಣ ದಾಖಲಿಸಲಾಗಿದೆ. ಒಂದು ವೇಳೆ ತನಿಖೆಯಲ್ಲಿ ಸಿಬ್ಬಂದಿ ತಪ್ಪು ಮಾಡಿದ್ದರೆ ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇದಕ್ಕೂ ಮುನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಈ ಘಟನೆ ರಾಜ್ಯವನ್ನು ಆಘಾತಗೊಳಿಸಿದೆ ಎಂದು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರಶ್ನೋತ್ತರ ಅವಧಿಯನ್ನು ಮುಂದೂಡುವಂತೆ ಸಭಾಧ್ಯಕ್ಷರಿಗೆ ಮನವಿ ಮಾಡಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿರೋಧ ಪಕ್ಷ ಸದನದಲ್ಲಿ ವಿಷಯ ಪ್ರಸ್ತಾಪಿಸುವ ಮೊದಲು ನೋಟಿಸ್ ನೀಡಬೇಕು ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಹನೂರು ಶೂಟೌಟ್ ಪ್ರಕರಣ ಮೇಲ್ಮನೆಯಲ್ಲೂ ಇಂದು ಸದ್ದು ಮಾಡಿತು. ಪರಿಷತ್ ಕಲಾಪ ಆರಂಭವಾಗುತ್ತಿದ್ದಂತೆ ವಿಷಯ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಹನೂರು ಘಟನೆಯನ್ನು ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ಸಮಗ್ರ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ, ಸರ್ಕಾರ ಈಗಾಗಲೇ ಕ್ರಮ ಕೈಗೊಂಡಿದೆ ಎಂದು ಸಮರ್ಥಿಸಿಕೊಂಡರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ವಿಪಕ್ಷ ಸದಸ್ಯರು ಸರ್ಕಾರದ ವಿರುದ್ದ ಏರುದನಿಯಲ್ಲಿ ವಾಗ್ದಾಳಿ ನಡೆಸಿದರು. ಈ ಹಂತದಲ್ಲಿ ಸಚಿವರಾದ ಯುಟಿ ಖಾದರ್, ಬಸವರಾಜ ರಾಯರೆಡ್ಡಿ ಸರ್ಕಾರದ ಪರವಾಗಿ ಸ್ಪಷ್ಟನೆ ನೀಡಲು ಮುಂದಾದರು. ಅತ್ಯಂತ ಕಡಿಮೆ ಅಂತರದಿಂದ ಮೂವರು ವ್ಯಕ್ತಿಗಳ ಮೇಲೆ ಗುಂಡು ಹಾರಿಸಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಎಂದು ಜೆಡಿಎಸ್ ಸದಸ್ಯರು ಆರೋಪಿಸಿದರು. ಈ ನಡುವೆ ಬಿ ನಾಗೇಂದ್ರ ಸಚಿವರಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ. ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ಪಡೆಯಲೇಬೇಕು ಎಂದು ಒತ್ತಾಯಿಸಿ ಮೇಲ್ಮನೆಯಲ್ಲಿ ಬಿಜೆಪಿ ಸದಸ್ಯರು ಪ್ರತಿಭಟನೆ ನಡೆಸಿದರು. ವಿಷಯ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಸಚಿವ ಬಿ ನಾಗೇಂದ್ರ ವಿರುದ್ದ ತನಿಖೆ ನಡೆದು ಆರೋಪ ಪಟ್ಟಿಯೂ ಸಲ್ಲಿಕೆಯಾಗಿದೆ, ಹೀಗಿದ್ದು ಅವರನ್ನು ಸಂಪುಟಕ್ಕೆ ಸೇರಿಸಿಕೊಂಡಿದ್ದು ಯಾಕೆ ಎಂದು ಪ್ರಶ್ನಿಸಿದರು. ಇದಕ್ಕೆ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಉತ್ತರಿಸಿ, ಸರ್ಕಾರ ಈ ಬಗ್ಗೆ ಚರ್ಚೆ ನಡೆಸಲು ಸಿದ್ದವಿದೆ ಎಂದು ಹೇಳಿದರು. ಇದಕ್ಕೆ ತೃಪ್ತರಾಗದ ವಿಪಕ್ಷ ಸದಸ್ಯರು ಬಿ ನಾಗೇಂದ್ರ ಸಚಿವರಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ ಎಂದು ಪಟ್ಟು ಹಿಡಿದರು. ವಿಧಾನಸಭೆ ಉಪಸಭಾಧ್ಯಕ್ಷ ಸ್ಥಾನಕ್ಕೆ ಮಂಕಾಳ ವೈದ್ಯ ಅವರ ಹೆಸರು ಸೂಚಿಸಿ ಸಭಾನಾಯಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆ ಕಾರ್ಯದರ್ಶಿಗೆ ಇಂದು ಪ್ರಸ್ತಾವನೆ ಸಲ್ಲಿಸಿದರು. ಸಚಿವರಾದ ಲಕ್ಷ್ಮಣ್ ಸವದಿ, ಬಾಲಕೃಷ್ಣ, ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ನಡುವೆ ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಉಮಾಶ್ರೀ ಅವರ ಹೆಸರನ್ನು ಸೂಚಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಮೇಲ್ಮನೆ ಕಾರ್ಯದರ್ಶಿಗೆ ಇಂದು ಪ್ರಸ್ತಾವನೆ ಸಲ್ಲಿಸಿದರು. ಶ್ರಾವಣ ಮಾಸದ ಮೊದಲ ಸಾಂಪ್ರದಾಯಿಕ ಹಬ್ಬವಾದ ನಾಗರ ಪಂಚಮಿಯನ್ನು ದಾವಣಗೆರೆ ಜಿಲ್ಲೆಯಾದ್ಯಂತ ಇಂದು ಸಡಗರ ಮತ್ತು ಭಕ್ತಿ ಶ್ರದ್ದೆಯಿಂದ ಆಚರಿಸಲಾಯಿತು. ಹರಿಹರ, ಹೊನ್ನಾಳಿ, ಚನ್ನಗಿರಿ, ಜಗಳೂರು ಹಾಗೂ ಮಲೆಬೆನ್ನೂರು ವ್ಯಾಪ್ತಿಯಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿತ್ತು. ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿ ನಾಗದೇವತೆಯನ್ನು ಪೂಜಿಸಲಾಯಿತು. ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಮರದ ಕೊಂಬೆಗಳಿಗೆ ಜೋಕಾಲಿ ಕಟ್ಟಿ ಜೀಕುತ್ತಾ ಸಂಭ್ರಮಿಸಿದರು. ನಾಗರ ಪಂಚಮಿಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೂ ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಪುಣ್ಯಕ್ಷೇತ್ರದಲ್ಲಿ ನಾಗರ ಕಲ್ಲುಗಳಿಗೆ ಭಕ್ತರು ಹಾಲೆರೆದು ಪೂಜೆ ಸಲ್ಲಿಸಿದರು. ಈ ಭಾಗದಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವುದು ಹಾಗೂ ವರ್ಷಪೂರ್ತಿ ಕೆಲಸ ಮಾಡುವ ರೈತಾಪಿ ಜನರಿಗೆ ಹಾವು ಕಚ್ಚಬಾರದು ಎನ್ನುವ ನಂಬಿಕೆಯಿಂದ ಹಾಲು ಎರೆದು ಪೂಜಿಸುವುದು ವಿಶೇಷತೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ನಾಗರ ಪಂಚಮಿಯನ್ನು ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ಭಕ್ತರು ಭೇಟಿ ನೀಡಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆಯುತ್ತಿದ್ದಾರೆ. ಹಲವೆಡೆ ನಾಗವನದಲ್ಲಿ ಹಾಲೆರೆಯಲಾಗುತ್ತಿದೆ. ಮಂಗಳೂರಿನ ಕುಡುಪು, ಅನಂತ ಪದ್ಮನಾಭ ದೇವಸ್ಥಾನಗಳಲ್ಲೂ ಜನಸಾಗರ ಕಂಡುಬಂತು. ಇನ್ನೊಂದೆಡೆ ನಾಗರ ಪಂಚಮಿ ಹಬ್ಬವನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭ್ರಮ ಹಾಗೂ ಶ್ರದ್ದಾಭಕ್ತಿಯಿಂದ ಆಚರಿಸಲಾಯಿತು. ಬೆಳಗ್ಗೆಯಿಂದಲೇ ವಿವಿಧ ನಾಗರ ಕಟ್ಟೆಗಳು ಹಾಗೂ ನಾಗದೇವರ ವಿಗ್ರಹಗಳ ಬಳಿ ಭಕ್ತರು ತೆರಳಿ ಹಾಲಿನ ಅಭಿಷೇಕ, ವಿಶೇಷ ಪೂಜೆ ಹಾಗೂ ನೈವೇದ್ಯ ಸಮರ್ಪಿಸಿದರು. ಕೇಂದ್ರ ಸರ್ಕಾರದಿಂದ ಉಚಿತ ಎಲೆಕ್ಟ್ರಿಕ್ ಸ್ಟೌವ್ ವಿತರಣೆ ಎಂಬುದು ನಕಲಿ ಸಂದೇಶವಾಗಿದ್ದು ಸಾರ್ವಜನಿಕರು ಇದನ್ನು ನಂಬಿ ಮೋಸ ಹೋಗಬಾರದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಹೆಸರಿನಲ್ಲಿ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಕಲಿ ಸುದ್ದಿ ಸಂದೇಶಗಳನ್ನು ಬಿತ್ತರಿಸಲಾಗುತ್ತಿದೆ. ಈ ಬಗ್ಗೆ ನಾಗರಿಕರು ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿದ್ದಾರೆ. ಕೇಂದ್ರ ನವೀಕರಿಸಬಹುದಾದ ಇಲಾಖೆಯಿಂದ ಉಚಿತ ಎಲೆಕ್ಟ್ರಿಕ್ ಸ್ಟೌವ್ ವಿತರಣೆ ಯೋಜನೆಯನ್ನು ಪರಿಚಯಿಸಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ತಮಿಳುನಾಡಿಗೆ ನೀರು ಹರಿಸಲು ರಾಜ್ಯಕ್ಕೆ ಸುಪ್ರೀಂಕೋರ್ಟ್ ನಿರ್ದೇಶನ. ಹನೂರು ಶೂಟೌಟ್ ಪ್ರಕರಣ, ಮೃತರ ಕುಟುಂಬಸ್ಥರಿಗೆ 15 ಲಕ್ಷ ರೂಪಾಯಿ ಪರಿಹಾರ ವಿತರಣೆ. ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿಯಿಂದ ಪ್ರತಿದಾಳಿ, ಹನೂರು ಗುಂಡಿನ ದಾಳಿ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಮೇಲ್ಮನೆಯಲ್ಲಿ ಬಿಜೆಪಿ ಆಗ್ರಹ, ಪ್ರತಿಭಟನೆ. ಹಾಗೂ ರಾಜ್ಯದ ವಿವಿಧೆಡೆ ನಾಗರ ಪಂಚಮಿ ಸಡಗರ, ಕುಕ್ಕೆ, ಘಾಟಿ, ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲನ್ನ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇದೀರಾ. ಸ್ಟುಡಿಯೋ ಕ್ಲಾಕ್ ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 2:40:28. ಎವರ್ ಗ್ರೀನ್ ಕನ್ನಡ ಹಾಡುಗಳನ್ನ ಕೇಳುವಂತ ಹೊತ್ತಿನಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಮೊದಲ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಹಠವಾದಿ ಚಿತ್ರದ ಗೀತೆ, ವಿ ರವಿಚಂದ್ರನ್ ಅವರ ಸಾಹಿತ್ಯ ಸಂಗೀತ ಹಾಡಿಗಿದೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಗೀತೆ ಮೂಡಿ ಬಂದಿದೆ. ಕೇಳ್ತಾ ಇರಿ, ಇದು ಎಫ್ ಎಂ ರೇನ್ಬೋ.

ಪ್ರೇಮಕ್ಕೆ ಸಾಯಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಉದಿತ್ ನಾರಾಯಣ್ ಹಾಗೆ ಸ್ನೇಹ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬಂದಿತ್ತು. ಮುಂದಿನ ಹಾಡು ನಿಮಗೋಸ್ಕರ ಪ್ರಸಾರವಾಗ್ತಾ ಇದೆ, ಧಮ್ ಚಿತ್ರದ ಗೀತೆ. ರಶ್ಮಿ ಅವರ ಗಾಯನದಲ್ಲಿ ಗೀತೆ ಇದೆ. ಈ ಹಾಡಿಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇದೆ.

ಎಲ್ಲ ಹಾಡುಗಳು ನಿಮಗಾಗಿಯೇ ಮೂಡಿ ಬಂದು ಇನ್ನೊಂದು ಗೀತೆಯೊಂದಿಗೆ ಇವತ್ತಿನ ಎವರ್ ಗ್ರೀನ್ ಕನ್ನಡ ಸಾಂಗ್ಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಸ್, ಹೊಂಬಿಸಲಿನಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಪ್ರಶ್ನೆಗಳ ಸಮೇತ. ನಾನು ನಿಮ್ಮ ಆರ್ಜೆ ರಮ್ಯಾ, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಟ್ಯೂನ್ ಮಾಡಿದ್ದೀರಿ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಕ್ಲಾಕ್ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 3:17. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು NCERT.

0: ಸಮಯ 3:31. ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇವತ್ತು ನಾವು ಈ ಎಂಜಿ ನರೇಗಾ ಅಂದ್ರೆ ಏನು ಮತ್ತು ಇತ್ತೀಚಿನ ಬದಲಾವಣೆ ಇದಕ್ಕೆ ಏನೇನು ಆಗಿದೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಹೇಳಿ ಸರ್, ಇದರಲ್ಲಿ ಏನು ಬದಲಾವಣೆ ಇದೆ ಅಂತ?
3: ನೋಡಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಇದು 2005 ಜಾರಿಗೆ ಬಂದಿರುವಂಥದ್ದು. ಗ್ರಾಮೀಣ ಪ್ರದೇಶದ ಪ್ರತಿ ಕುಟುಂಬಕ್ಕೆ ವರ್ಷದಲ್ಲಿ ಕನಿಷ್ಠ 100 ದಿನದ ಕೆಲಸ ಕೊಡಬೇಕು, ಕಾನೂನು ಬಾಧ್ಯತೆ ಅನ್ನುವಂಥ ಕಾನೂನು ಬಾಧ್ಯತೆ ಸರ್ಕಾರಕ್ಕೆ ಇದ್ದದ್ದು. ಕೆಲಸ ಸಿಗದಿದ್ದರೆ ನಿರುದ್ಯೋಗ ಭತ್ತೆ ನೀಡಬೇಕಿತ್ತು. ಈ ಕಾಯ್ದೆ ಬಡ ಕುಟುಂಬಗಳ ಜೀವನಕ್ಕೆ ಒಳ್ಳೆಯ ಆಧಾರ ಕೂಡ ಆಗಿದೆ.
2: ಈಗ ಏನು ಬದಲಾವಣೆ ಆಯ್ತಾ?
3: ಕಳೆದ ಡಿಸೆಂಬರ್ 2025 ಸಂಸತ್ತು ಹೊಸ ಕಾಯ್ದೆಯನ್ನು ಅಂಗೀಕರಿಸಿತು. ಅಂದರೆ ಇದೇ ಎಂಜಿ ನರೇಗಾ ಕಾಯ್ದೆಯನ್ನು ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ 2025, ಅಂದರೆ ಸಂಕ್ಷಿಪ್ತವಾಗಿ ಹೇಳುವುದಂದ್ರೆ VBG-RAM-G ಅನ್ನುವಂಥ ಕಾಯ್ದೆಯನ್ನು ಜಾರಿಗೆ ಮಾಡಿದೆ. ಇದರಲ್ಲಿ ಮೊದಲ 100 ದಿವಸ ಇದ್ದ ಕೆಲಸದ ಖಾತರಿ ಈಗ 125 ದಿವಸ, ವಾರ್ಷಿಕವಾಗಿ 125 ದಿವಸಕ್ಕೆ ಹೆಚ್ಚಾಗಿದೆ. ವಾರ್ಷಿಕ ಆದಾಯ ಅಂದರೆ ಸುಮಾರು ಶೇಕಡ 25% ಹೆಚ್ಚಾಗ್ತದೆ. ಇನ್ನೊಂದೇನೆಂದರೆ ವೇತನಕ್ಕೆ ಸಂಬಂಧಪಟ್ಟ ಹಾಗೆ ದೈನಿಕ ವೇತನ 349 ಇದ್ದಂಥದ್ದು ₹370 ಏಪ್ರಿಲ್ 2025 ಆಗಿದೆ.
2: ಏನೇನು ಕೆಲಸಗಳು ನಡೀತವೆ ಅದರಲ್ಲಿ?
3: ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀರಿನ ಸುರಕ್ಷತೆ, ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯ ಅಥವಾ ಹವಾಮಾನ ತುರ್ತು ಕಾಮಗಾರಿಗಳು, ಈ ಕ್ಷೇತ್ರಗಳಲ್ಲಿ ಕೆಲಸವನ್ನು ಒದಗಿಸಲಾಗ್ತದೆ. ಈಗ ಹೊಸದಾಗಿ AI ಆಧಾರಿತ ಮೇಲ್ವಿಚಾರಣೆ ಮತ್ತು GPS ಟ್ರ್ಯಾಕಿಂಗ್ ಹಾಗೂ ಆಧಾರ್ ಆಧಾರಿತ ಹಾಜರಾತಿ ಕೂಡ ಜಾರಿಗೆ ಬರ್ತಾ ಇದೆ. ನಿಗದಿತ ಅವಧಿಯಲ್ಲಿ ಕೆಲಸ ಕೊಡದಿದ್ರೆ 15 ದಿವಸದ ನಂತರ ನಿರುದ್ಯೋಗ ಭತ್ತೆಯನ್ನು ಕೂಡ ನೀಡಬೇಕು ಅಂತ ಮಾಡಲಾಗಿದೆ.
2: ಅಂದ್ರೆ ಇಲ್ಲಿ ಈ ಕೆಲಸ ಪಡಿಬೇಕು ಅಂತ ಹೇಳಿ ನಮ್ದೇ ಒಂದು ಏನಾದ್ರು ಹಕ್ಕಿರುತ್ತಾ?
3: ಹೌದು, ಕೆಲಸಕ್ಕೆ ಅರ್ಜಿ ಹಾಕಿ 15 ದಿವಸದ ಒಳಗಡೆ ಕೆಲಸ ಸಿಗದಿದ್ರೆ ನೀವು ನಿರುದ್ಯೋಗ ಭತ್ತೆಯನ್ನು ಕೇಳಬಹುದು. ವೇತನ 15 ದಿನದ ಒಳಗಡೆ ನೇರ ಬ್ಯಾಂಕಿಂಗ್ ಖಾತೆಗೆ ಬರಬೇಕು. ಇನ್ನೊಂದೇನೆಂದ್ರೆ ತೊಂದರೆ ಆದರೆ ಗ್ರಾಮ ಪಂಚಾಯತ್ ಅಥವಾ ಹತ್ತಿರದ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸ್ಗೆ ದೂರು ನೀಡುವಂತಹ ಅವಕಾಶಗಳನ್ನು ಕೂಡ ಈ ಕಾಯ್ದೆ ಕಲ್ಪಿಸಿದೆ.
2: ಮುಖ್ಯವಾದಂತಹ ಏನಾದರೂ ಸಲಹೆ ಇದೆಯಾ?
3: ನೋಡಿ, ಹೊಸ ಕಾಯ್ದೆ ಜಾರಿಯಾಗಿದೆ, ಆದರೆ ರಾಜ್ಯ ಮಟ್ಟದ ನಿಯಮಗಳು ಇನ್ನೂ ಅಂತಿಮಗೊಳ್ತಾ ಇವೆ. ನನ್ನ ಸಲಹೆ ಏನಂದ್ರೆ, ನಿಮ್ಮ ಜಾಬ್ ಕಾರ್ಡ್ ಇದ್ದಂಥದ್ರಲ್ಲಿ ಅದನ್ನು ನವೀಕರಿಸಿಕೊಳ್ಳಿ. ಯಾವುದು ನಿಮ್ಮ ಬ್ಯಾಂಕ್ ಖಾತೆ ಇದೆ ಅದಕ್ಕೆ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಿಸಿಕೊಳ್ಳಿ. ಹೊಸದಾಗಿ ಇರುವಂತಹ ಡಿಜಿಟಲ್ ವ್ಯವಸ್ಥೆಯಲ್ಲಿ ಈ ಎರಡೂ ವ್ಯವಸ್ಥೆಗಳು ಅನಿವಾರ್ಯ ಆಗಿರುವಂತದ್ದು.
2: ತುಂಬಾ ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ತಾವು ಈ ಮಾಹಿತಿಯನ್ನು ಬಹಳ ಉತ್ತಮ ರೀತಿಯಲ್ಲಿ ಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

ಮ್ಯೂಸಿಕಲಿಯಾಸ್ ಮ್ಯಾಜಿಕಲಿಯಾಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ ಅನ್ನ ಟ್ಯೂನ್ ಮಾಡಿದ್ದೀರಾ. ಸ್ಟುಡಿಯೋ ಕ್ಲಾಕ್ ನಲ್ಲಿ ಸಮಯ ಆಗಿದೆ 3:36. ಇದು ಹೊಂಬಿಸಿಲು ಕಾರ್ಯಕ್ರಮದ ಹೊತ್ತು. ಸ್ಯಾಂಡಲ್ವುಡ್ ಬಾಲಿವುಡ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನನ್ನ ಬಳಿ ಇದೆ, ಉತ್ತರ ಕೊಡೋದಕ್ಕೆ ನೀವು ಕೂಡ ರೆಡಿಯಾಗಿ ಕಾಯ್ತಾ ಇರ್ತೀರಾ. ಅಂದಮೇಲೆ ತಡ ಮಾಡೋ ಮಾತೇ ಇಲ್ಲ, ಮೊದಲ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಶ್ನೆ ಹೀಗಿದೆ, ಇದು ಪ್ರಶ್ನೆ ಅನ್ನೋದಕ್ಕಿಂತ ಒಂದು ಸ್ಟೇಟ್ಮೆಂಟ್ ಅಂತ ಹೇಳ್ತೀನಿ ನಾನು. ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪ, ಸರಿ ತಪ್ಪು ಟಿಕ್ ಮಾಡ್ತಿದ್ವಲ್ಲ ಆ ರೀತಿ, ಸರಿ ತಪ್ಪು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನೀವು ಕಳಿಸ್ಬೇಕು ನನ್ನ ವಾಟ್ಸಪ್ ಸಂಖ್ಯೆಗೆ. ಮೊದಲನೇ ಪ್ರಶ್ನೆ ಹೀಗಿದೆ, 1937 ತೆರೆ ಕಂಡಂಥ ಕಿಸಾನ್ ಕನ್ಯಾ ಭಾರತದ ಮೊದಲ ಬಣ್ಣದ ಸಿನಿಮಾ ಅಂತಾನೆ ಪ್ರಸಿದ್ಧವಾಗಿರುವಂಥದ್ದು. 1937 ತೆರೆ ಕಂಡ ಕಿಸಾನ್ ಕನ್ಯಾ ಭಾರತದ ಮೊದಲ ಬಣ್ಣದ ಸಿನಿಮಾ ಅಂಥೇಳಿ ಪ್ರಸಿದ್ಧಿ ಪಡ್ಕೊಂಡಿರುವಂಥದ್ದು. ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪ, ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಬಾಬಾ, ಏನೆಲ್ಲ ವರ್ಣನೆ ಹಾಡಿನಲ್ಲಿ. ಅಬ್ಸರ್ವ್ ಮಾಡಿ ಸಾಹಿತ್ಯನ ಎಷ್ಟು ಚಂದ ಇದೆ ಗೊತ್ತಾಗತ್ತೆ. ಪ್ರಶ್ನೆ ಕೇಳಿ ಆಗಿತ್ತು, 1937 ತೆರೆ ಕಂಡಂತ ಕಿಸಾನ್ ಕನ್ಯಾ ಭಾರತದ ಮೊದಲ ಬಣ್ಣದ ಸಿನಿಮಾ ಅಂತ ಪ್ರಸಿದ್ಧಿ ಪಡ್ಕೊಂಡಿದೆ. ಕರೆಕ್ಟಾ ತಪ್ಪಾ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ನರಪ್ರಸಾದ್ ರಾಜಜಿ ನಗರದಿಂದ, ಹಾಗೆ ಸರಿ ಉತ್ತರ ಕೊಟ್ಟಿದ್ದಾರೆ ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ನೇತ್ರ ಕೆಂಗೇರಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ, ಹೆಚ್ಆರ್ ರುದ್ರಸ್ವಾಮಿ ಕನ್ನದಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಹಂಪೆಯಿಂದ ಜಾಫರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಜೊತೆಗೆ ಸರಿ ಉತ್ತರ ಕೊಟ್ಟಿದ್ದಾರೆ. ಹಾಬಿಲ್ ರಾಘವೇಂದ್ರ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನ ಕಳಿಸಿದರೆ, ಪ್ರಮಿಳಾ ದಾವಣಗೆರೆಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ, ರಾಜು ಹೊಸಪೇಟೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿದರೆ, ನಂಬರ್ ಎಂಡಿಂಗ್ ವಿತ್ 9944 ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ನಂಬರ್ ಎಂಡಿಂಗ್ ವಿತ್ 7719 ನಿಮ್ಮ ಹೆಸರನ್ನ ಟೈಪ್ ಮಾಡಿ ಕಳಿಸಿ, ನಿಮ್ಮ ಹೆಸರು ಓದೋದ್ರಲ್ಲಿ ಖಂಡಿತ ನಮಗೆ ಖುಷಿ ಇದೆ. ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿದರೆ ಹರೀಶ್ ಮಲ್ಲೇಶ್ವರಂನಿಂದ, ಜೊತೆಗೆ ಮಹೇಂದ್ರ ಬಣಕಾರ ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಎಸ್, ಇನ್ನೂ ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ರಿ. ಹಾಗಿದ್ರೆ ಸರಿಯಾದ ಉತ್ತರ ಏನಾಗಿತ್ತು? ಸರಿ ಉತ್ತರ ಆಗಿತ್ತು ಸರಿ ರೀ, ಸರಿಯಾದ ಉತ್ತರ ಸರಿನೇ. 1937 ತೆರೆ ಕಂಡ ಕಿಸಾನ್ ಕನ್ಯಾ ಭಾರತದ ಮೊದಲ ಬಣ್ಣದ ಸಿನಿಮಾ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥದ್ದು. ಸೊ ಮುಂದಿನ ಪ್ರಶ್ನೆ ಅಲ್ಲ, ಸ್ಟೇಟ್ಮೆಂಟ್ ಏನಂತ ಹೇಳಿದ್ರೆ, ಈ ಒಂದು ಕಿಸಾನ್ ಕನ್ಯಾ ಸಿನಿಮಾವನ್ನ ಕಲರ್ ಪ್ರೋಸೆಸ್ ಮಾಡಬೇಕಾಗಿರುತ್ತಲ್ಲ, ಅದಕ್ಕೆ ಬಣ್ಣ ತುಂಬುವಂಥ ಕೆಲಸ ಇರುತ್ತಲ್ಲ, ಸೊ ಈ ಕೆಲಸ ಆಗಿದ್ದು ಲಂಡನ್ನಲ್ಲಿ, ಭಾರತದಲ್ಲಿ ಅಲ್ಲ. ಇದು ಸರಿನಾ ತಪ್ಪ? ಲಂಡನ್ನಲ್ಲಿ ಕಲರ್ ಪ್ರೋಸೆಸಿಂಗ್ ಮಾಡಿಸ್ಲಾಗತ್ತೆ ಅನ್ನೋದು ಸರಿನಾ ಅಥವಾ ತಪ್ಪ? ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013, ನಮ್ಮ ನಂಬರ್.

ಪ್ರಶ್ನೆ ಕೇಳಿ ಆಗಿತ್ತು. ಕಿಸಾನ್ ಕನ್ಯಾ ಚಿತ್ರದ ಕಲರ್ ಪ್ರೊಸೆಸಿಂಗ್ ಆಗಿದ್ದು ಲಂಡನ್ ನಲ್ಲಿ, ಇದು ಸರಿನಾ ತಪ್ಪಾ ಅನ್ನೋದು ನನ್ನ ಸಿಂಪಲ್ ಆಗಿರೋ ಪ್ರಶ್ನೆ ಆಗಿತ್ತು. ಇದಕ್ಕೆ ಸರಿಯಾದ ಉತ್ತರವನ್ನ ಕಲಿಸಿಕೊಟ್ಟಿರುವಂತದ್ದು ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ ನಿಂದ ಸೋಮಶೇಖರ್ ಶಾಮನೂರ್ ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನ ಕಲಿಸಿಕೊಟ್ಟಿದ್ದಾರೆ. ಹಾಗೆ ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಮತ್ತಾರು ಸರಿ ಉತ್ತರ ಕೊಟ್ಟಿರೋರು ಅಂದ್ರೆ ವೆಂಕೋಬ ನಾಯಕ ಸಂಗಾಪುರದಿಂದ, ನಂಬರ್ ಎಂಡಿಂಗ್ ವಿತ್ 4925, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಮತ್ತಾರು ಸರಿ ಉತ್ತರ ಕೊಟ್ಟಿರೋದು ಅಂತ ಹೇಳಿ ನೋಡೋದಾದ್ರೆ ಭೋಜರಾಜ್ ಕಾಮ್ನಳ್ಳಿ ಪಂಜಾಬಿನಿಂದ ಸರಿಯಾದ ಉತ್ತರವನ್ನ ಕಲಿಸಿಕೊಟ್ಟಿದ್ದಾರೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ವೇದಶೆಟ್ಟಿ ಕಾಳವರ ಕುಂದಾಪುರದಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ವಿಠಲ್ ಶಿಂದೆ ಅವರ ಉತ್ತರ ಕೂಡ ಸರಿಯಾಗಿದೆ. ಮತ್ತಾರು ಸರಿ ಉತ್ತರ ಕೊಟ್ಟಿರೋರು ಅಂತ ಹೇಳಿ ನೋಡೋದಾದ್ರೆ, ಎಸ್, ಸರಿಯಾದ ಉತ್ತರವನ್ನ ಕಳಿಸಿರುವುದು ಹೆಬ್ಬಾಳದ ರಮೇಶ್ ಅವರು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಜರ್ಮನಿ ಇರಬಹುದಾ ಅಂತ ಕೇಳ್ತಾ ಇದ್ದೀರಾ ಕೆಲವರು. ಅಲ್ಲ, ಮತ್ತಾರು ಸರಿ ಉತ್ತರ ಕೊಟ್ಟಿರೋರು ಅಂತ ಹೇಳಿದ್ರೆ, ಇಲ್ಲ ಇಲ್ಲ ರೀ, ಇಂಗ್ಲೆಂಡ್ನಲ್ಲಂತೂ ಅಲ್ವೇ ಅಲ್ಲ ಅಂತ ಹೇಳಿ ಬಹಳ ಜನ ಹೇಳಿದ್ದೀರಾ. ಸದ್ಯಕ್ಕೆ ಸರಿ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು ತಪ್ಪು. ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿದ್ರೆ, ಆಹಾ, ನೀವು ಕೊಟ್ಟಿರುವಂಥ ಭಾರತದಲ್ಲೇ ಅನ್ನುವಂಥ ಉತ್ತರ ತಪ್ಪು. ಆ್ಯಕ್ಚುಲಿ ಕಿಸಾನ್ ಕನ್ಯಾ ಚಿತ್ರದ ಕಲರ್ ಪ್ರೊಸೆಸಿಂಗ್ ಆಗಿದ್ದು, ಜೊತೆಗೆ ಸಿನೆ ಕಲರ್ ಪ್ರಿಂಟಿಂಗ್ ಅಂತ ಹೇಳ್ತಾರೆ ಸಿನಿಮಾ ಭಾಷೆಯಲ್ಲಿ, ಅದು ಕೂಡ ಆಗಿದ್ದು ಎಲ್ಲವೂ ಲಂಡನ್ನಲ್ಲೇ ಪ್ರತಿ ಕೆಲಸವನ್ನು ಮಾಡಿಸಿದ್ದು. ಹಾಗಾಗಿ ನಾನು ಕೊಟ್ಟಂಥ ಸ್ಟೇಟ್ಮೆಂಟ್ ಸರಿಯಾಗಿತ್ತು. ಸೊ ಕಿಸಾನ್ ಕನ್ಯಾ ಚಿತ್ರದ ಕಲರ್ ಪ್ರೊಸೆಸ್ ಆಗಿದ್ದು ಲಂಡನ್ನಿನಲ್ಲಿ. ಓಕೆನಾ? ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 1977 ತೆರೆ ಕಂಡಂಥ ಯಾವ ಸಿನಿಮಾಗೆ ಭಾರತದ ಮೂವರು ಪ್ರಖ್ಯಾತ ಶಾಸ್ತ್ರೀಯ ಸಂಗೀತ ದಿಗ್ಗಜರಾದಂಥ ಬಾಲಮುರಳಿ ಕೃಷ್ಣ ಅವರು, ಬಿ ವಿ ಕಾರಂತರು, ಹಾಗೆ ಎಂಎಲ್ ವಸಂತಕುಮಾರಿ ಅವರು, ಈ ಮೂವರು ಸೇರಿ ಒಟ್ಟಿಗೆ ಒಂದೇ ಸಿನಿಮಾಕ್ಕೆ ಸಂಗೀತ ಸಂಯೋಜನೆ ಮಾಡ್ತಾರೆ? ಮತ್ತೊಮ್ಮೆ ಕೇಳ್ತೀನಿ, 1977 ತೆರೆ ಕಂಡಂಥ ಚಿತ್ರ ಇದು. ಈ ಚಿತ್ರಕ್ಕೆ ಮೂವರು ಶಾಸ್ತ್ರೀಯ ಸಂಗೀತ ದಿಗ್ಗಜರು, ಬಾಲಮುರಳಿ ಕೃಷ್ಣ ಅವರು, ಬಿ ವಿ ಕಾರಂತರು, ಎಂಎಲ್ ವಸಂತಕುಮಾರಿ ಅವರು, ಈ ಮೂವರು ಸೇರಿ ಸಂಗೀತವನ್ನು ನೀಡ್ತಾರೆ ಆ ಸಿನಿಮಾಕ್ಕೆ. ಯಾವುದು ಆ ಚಿತ್ರ ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013, ನಮ್ಮ ನಂಬರ್.

ಹೌದಲ್ವೇ? ನಾಲ್ಕು ದಿನದ ಜೀವನ ಪ್ರತಿ ಕ್ಷಣ ಪ್ರತಿಯೊಬ್ಬರೂ ಕೂಡ ಪ್ರೀತಿಸ್ತಾ ಬಾಳ್ಬೇಕು. ಸೆಲ್ಫ್ ಲವ್ ನನ್ನ ಪ್ರಕಾರ ತುಂಬಾನೇ ಮುಖ್ಯ. ಯಾರನ್ನ ಪ್ರೀತಿಸ್ತೇವೋ ಇಲ್ವೋ ನಮ್ಮನ್ನ ನಾವು ಪ್ರೀತಿಸ್ಕೊಂಡು ಪ್ರತಿ ಕ್ಷಣ ಬದುಕಬೇಕು ಅನ್ನೋದಂತೂ ನಿಜ. ಪ್ರಶ್ನೆ ಕೇಳಿ ಆಗಿತ್ತು, 1977 ತೆರೆ ಕಂಡಂತ ಯಾವ ಸಿನಿಮಾಗೆ ಭಾರತದ ಮೂವರು ಪ್ರಖ್ಯಾತ ಶಾಸ್ತ್ರೀಯ ಸಂಗೀತ ದಿಗ್ಗಜರಾದಂತ ಬಾಲಮುರಳಿ ಕೃಷ್ಣ ಅವರು, ಬಿ ವಿ ಕಾರಂತರು, ಎಂ ಎನ್ ವಸಂತ ಕುಮಾರಿ ಅವರು ಒಟ್ಟಿಗೆ ಸಂಗೀತ ಸಂಯೋಜನೆ ಸಂಗೀತ ನೀಡಿದ್ರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಜಯಶ್ರೀ ಸುನಿಲ್ ರಜಜಿನಗರದಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ. ಹಾಗೆ ಸರಿ ಉತ್ತರವನ್ನ ಕಳಿಸಿರೋದು ಮತ್ತಾರು ಅಂದ್ರೆ ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ಕೂಡ ಸರಿಯಾಗಿದೆ. ಜೊತೆಗೆ ಸರಿ ಉತ್ತರವನ್ನ ಕಳಿಸಿಕೊಟ್ಟಿರೋದು ಎಸ್ ಬಹಳಷ್ಟು ಜನ ಕಾಕನಕೋಟೆ ಹೇಳಿದ್ದೀರಾ, ಸಂಧ್ಯಾ ರಾಗ ಕೂಡ ಬಂದಿದೆ, ತಬಲಿಯು ನೀನಾದೆ ಮಗನೇ ಕೂಡ ಹೇಳಿದ್ದೀರಾ, ಅದ್ಯಾವುದು ಸರಿ ಉತ್ತರ ಅಲ್ಲ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ನಂಬರ್ ಎಂಡಿಂಗ್ ವಿತ್ 5016 ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಶ್ರೀಕೃಷ್ಣ ದೇವರಾಯ ಇರ್ಬೋದಾ ಅಂತ ಕೇಳ್ತಾ ಇದೀರಾ, ಖಂಡಿತ ಇಲ್ಲ ರೀ. ಮುನಿರಾಬಾದ್ ನಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ ಡೇವಿಡ್ ಅವರು. ಹಾಗೆ ಮೀನಾಕ್ಷಿ 8th mile ನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಅಶೋಕ್ ಲಿಂಗಯ್ಯ ಅವರ ಉತ್ತರ ಕೂಡ ಸರಿಯಾಗಿದೆ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ, ಹಾಗೆ ಸರಿ ಉತ್ತರವನ್ನ ಕಳಿಸಿರುವುದು ಮಂಜುಳಾ ಕುಮಾರ್ ವಸಂತಪುರದಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಶ್ರೀನಾಥ್ ಮಾಗಡಿ ರೋಡ್ನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹಾಗೆ ಹರಿಹರನ್ ವಿಜ್ಞಾನ ನಗರದಿಂದ ಸರಿಯಾದ ಉತ್ತರ, ಎಸ್ಎಂ ಶೋಭಾ ಹಾಸನ್ನಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ವೇದಾ ಶೆಟ್ಟಿ ಅವರ ಉತ್ತರ ಕೂಡ ಸರಿಯಾಗಿದೆ. ಎಸ್, ಇಷ್ಟೂ ಜನ ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ರಿ. ಸರಿಯಾದ ಉತ್ತರ ಏನಾಗಿತ್ತು? ಜಿ ವಿ ಅಯ್ಯರ್ ಅವರು ನಿರ್ದೇಶನ ಮಾಡಿದಂತ ಹಂಸಗೀತೆ ಚಿತ್ರ. ಈ ಹಂಸಗೀತೆ ಚಿತ್ರಕ್ಕೆ ಪ್ರಖ್ಯಾತ ಮೂವರು ಸಂಗೀತ ಶಾಸ್ತ್ರೀಯ ಸಂಗೀತದ ದಿಗ್ಗಜರಾದಂಥ ಬಾಲಮುರಳಿ ಕೃಷ್ಣ ಅವರು, ಬಿ ವಿ ಕಾರಂತರು, ಎಂ ಎಲ್ ವಸಂತ ಕುಮಾರಿ ಅವರು ಒಟ್ಟಿಗೆ ಸೇರಿ ಸಂಗೀತವನ್ನು ನೀಡ್ತಾರೆ ಹಂಸಗೀತೆ ಚಿತ್ರಕ್ಕೆ. ಇದಾಗಿತ್ತು ಇವತ್ತಿನ ಹೊಂಬಿಸಿಲು, ಸಣ್ಣ ಮಾಹಿತಿ ಜೊತೆಗೆ ಸ್ವಲ್ಪ ಜಾಸ್ತಿ ಮನರಂಜನೆ ನಿಮ್ಮದಾಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಅಂದಹಾಗೆ 4 ಗಂಟೆಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡೋದು ಸಿಕ್ಕಾಪಟ್ಟೆ ಇದೆ. ಎಲ್ಲೂ ಹೋಗಬೇಡಿ, ಟ್ಯೂನ್ ಮಾಡ್ಕೊಂಡು ಕೇಳ್ತಾನೆ ಇರಿ. ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ, ನಿಮ್ಮ ಆರ್ ಜೆ ರಮ್ಯಾ.

ಒಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಮ್ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲನ್ನ ಟ್ಯೂನ್ ಮಾಡಿದ್ದೀರಾ. 4:02:15 ಹೊತ್ತಿನಲ್ಲಿ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಅಜ್ಜೆ ರಮ್ಯಾ. ಸಾಂಪ್ರದಾಯಿಕ ಕಲೆಗಳ ಬಗ್ಗೆ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಅದರ ಬಗ್ಗೆ ಪ್ರೀತಿ ಕೂಡ ಇದೆ. ಆದರೆ ಈ ಸಾಂಪ್ರದಾಯಿಕ ಕಲೆಗೆ ಆಧುನಿಕತೆಯ ಮೆರುಗು ನೀಡುವಂಥ ಯುವ ಪ್ರತಿಭೆಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಸಾಗೋಣ. ಸ್ಟ್ರೀಟ್ ಕಲ್ಚರ್, ನವೀನ ಕಲೆ ಅಂತ ಹೇಳ್ತೀವಿ, ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಹೇಳ್ತೀವಿ, ನಗರದ ಗೋಡೆಗಳಿರುತ್ತಲ್ಲ ಅದಕ್ಕೆಲ್ಲ ಜೀವ ತುಂಬುವಂಥ ಗ್ರಾಫಿಟಿ ಕಲಾವಿದರಿರ್ಬೋದು, ಬೀದಿ ನಾಟಕ ತಂಡಗಳಿರ್ಬೋದು, ರ್ಯಾಪ್ ಆರ್ಟಿಸ್ಟ್ಗಳಿರ್ಬೋದು, ಹಾಗೆ ಮ್ಯೂಸಿಷಿಯನ್ಸ್ ಇರ್ಬೋದು, ಇವರೆಲ್ಲರನ್ನ ಸಾಂಪ್ರದಾಯಿಕ ಕಲೆಗೆ ಆಧುನಿಕತೆಯ ಮೆರುಗು ನೀಡ್ತಿರುವಂಥ ಯುವ ಪ್ರತಿಭೆಗಳು ಅಂತ ಕರಿಬೋದು. ನೀವು ಕೂಡ ಆಗಾಗ್ಗೆ ನೋಡಿರ್ತೀರ, ಯಾವುದೋ ಒಂದು ಹಳೆಯ ವಸ್ತುಗಳಿಗೆ ಹೊಸ ರೀತಿಯ ಜೀವ ತುಂಬುವಂಥ ಕೆಲಸ ಇರ್ಬೋದು, ಹಳೆಯ ಕಲೆಗಳಿಗೆ ಹೊಸ ರೂಪ ಕೊಡುವಂಥದ್ದಿರ್ಬೋದು, ಇದೆಲ್ಲವನ್ನು ಯೂಸ್ ಮಾಡುವಾಗ ಎಂಥ ಡಿಫ್ರೆಂಟಾಗಿ ಇವರಿಗೆಲ್ಲ ಕಲೆ ಒಲಿದು ಬಂದಿದೆ ಅಲ್ವಾ, ಯಾವುದೋ ಒಂದು ಹೊಸ ಹಾದಿಯನ್ನು ಆಯ್ಕೆ ಮಾಡ್ಕೊಂಡಿದಾರಲ್ವಾ ಅಂತೆಲ್ಲ ಹೇಳಿ ನಾವು ಮಾತಾಡ್ಕೊಳ್ಳೋದುಂಟು. ಆ ರೀತಿಯ ಯಾವುದೇ ವಿಚಾರ ನಿಮ್ಮ ಗಮನಕ್ಕೆ ಬಂದಿದ್ರೆ ಖಂಡಿತ ನೀವು ಸಂದೇಶದ ಮೂಲಕ ನಮಗೆ ಸಂದೇಶವನ್ನು ರವಾನಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಿದೆಯಲ್ಲ, 9480901013. ಸಾಂಪ್ರದಾಯಿಕ ಕಲೆಗೆ ಆಧುನಿಕತೆಯ ಮೆರುಗು ನೀಡುವಂಥ ಯುವ ಪ್ರತಿಭೆಗಳ ಬಗ್ಗೆ ಮಾತಾಡ್ತಾ ಸಾಗೋಣ. ಯಾವೆಲ್ಲ ಸಾಂಪ್ರದಾಯಿಕ ಕಲೆಗೆ ಆಧುನಿಕ ಮೆರುಗು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ನನಗೆ ತಿಳಿಸಿ ಸಂದೇಶದ ಮೂಲಕ. ಈ ಹೊತ್ತಲ್ಲಿ ನಾನು ನಿಮ್ಮ ಜೊತೆ ಆಗಿರೋದು ನಿಮ್ಮ ಆರ್ ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ ಎಂ ರಿಂಗೋ 101.3 ಕನ್ನಡ ಕಾಮನ ಬಿಲ್ಲು.

ಸಕ್ಕರೆ ಮಾತು ಒಂದಿದ್ರೆ ಸಾಕ ಜೀವನದಲ್ಲಿ ನಾವು ಆಡೋ ಪ್ರತಿ ಮಾತು ಸಕ್ಕರೆ ತರನೇ ಸಿಹಿಯಾಗಿರ್ಬೇಕು. ಆಗಾಗ ಸ್ವಲ್ಪ ಜವಾಬ್ದಾರಿಯಿಂದ ಕಹಿಯಾಗಿ ಏನಾದರೂ ಹೇಳಿದ್ವಿ ಅಂದರೆ ಅದರಲ್ಲೊಂದು ಬದುಕಿಗೆ ಸಿಹಿ ಕೊಡೋವಂಥ ಮಾತಾಗಿರ್ಬೇಕಂತೆ. ಅದು ದೊಡ್ಡವ್ರು ಹೇಳ್ತಾರೆ, ಹಾಗಾಗಿ ಹೇಳಿದೆ. ನಾನೀಗಾಗಲೇ ಹೇಳಿ ಆಗಿತ್ತು ವಿಚಾರ ಏನಂತ, ಸಾಂಪ್ರದಾಯಿಕ ಕಲೆಗೆ ಆಧುನಿಕ ಮೆರುಗು ನೀಡೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದರಲ್ಲೂ ಇವತ್ತಿನ ಯುವ ಪ್ರತಿಭೆಗಳು ಈ ರೀತಿಯ ಕೆಲಸಗಳನ್ನು ಯಥೇಚ್ಛವಾಗಿ ಮಾಡ್ತಾ ಇರುವಂಥದ್ದು. ಮೊದಲನೇದಾಗಿ ಬರುವಂಥದ್ದೇ ಜನಪದ ಸಂಗೀತ ರೀ. ಜನಪದ ಹಾಡುಗಳನ್ನು ಆಗ ಹಾಡ್ತಿದ್ದಂಥ ಶೈಲಿಗೂ ಈಗ ಅದಕ್ಕೆ ಹೊಸ ರೀತಿಯ ಟಚ್, ಮ್ಯೂಸಿಕಲ್ ಟಚ್ ಕೊಟ್ಟು ಹಾಡುವಂಥ ಶೈಲಿಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಒಟ್ಟಿನಲ್ಲಿ ಇವತ್ತಿನ ಯೂತ್ಸ್ ಏನನ್ನ ಬೇಡ್ತಾರೋ ಅವರಿಗೆ ಒಗ್ಗುವ ಹಾಗೆ, ಅವರನ್ನು ಓಲೈಸೋ ಹಾಗೆ ಅದೇ ಮಾದರಿಯಲ್ಲಿ ಅದೇ ಶೈಲಿಯಲ್ಲಿ ಒಟ್ಟಾರೆ ನಮ್ಮ ಜನಪದ ಸಾಹಿತ್ಯವನ್ನು ಅವರಿಗೆ ತಲುಪಿಸಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಕೊಡೋದಿದೆಯಲ್ಲ, ಅದು ನಿಜಕ್ಕೂ ಒಂದು ರೀತಿಯ ಯುವ ಪ್ರತಿಭೆಗಳಲ್ಲಿ ಅದ್ಭುತವಾದಂಥ ಪ್ರತಿಭೆ ಅದು ಅಂತಲೇ ಹೇಳ್ಬೋದು. ಜಾನಪದ ಇರ್ಬೋದು, ಫ್ಯೂಷನ್ ಸಂಗೀತ, ಇದೆಲ್ಲವೂ ಕೂಡ ರಾಕ್ ಅಥವಾ ಜಾಯ್ ಮೆರುಗನ್ನು ನೀಡಿ ಅದಕ್ಕೆ ಅದನ್ನು ಬ್ರ್ಯಾಂಡ್ಗಳ ಮೂಲಕ, ಯುವ ಬ್ಯಾಂಡ್ಗಳು ಮಾಡಿಕೊಂಡು ಆ ಬ್ಯಾಂಡ್ಗಳ ಮೂಲಕ ಜನರಿಗೆ ತಲುಪಿಸುವಂಥ ಕೆಲಸ ಆಗ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಸಾಂಪ್ರದಾಯಿಕವಾಗಿ ಇದ್ದಂಥ ನಮ್ಮ ಜನಪದ ಹಾಡುಗಳಿಗೆ ಹೊಸ ಆಧುನಿಕತೆಯ ಸ್ಪರ್ಶ ಸಿಗೋದಿದೆಯಲ್ಲ, ಅದು ಅದರ ಮತ್ತಷ್ಟು ಆಯಸ್ಸನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಅನ್ನೋದರಲ್ಲಿ ತಪ್ಪಿಲ್ಲ. ಇದು ಕೂಡ ನಮ್ಮ ಯುವ ಪ್ರತಿಭೆಗಳ ಒಂದು ಸಾಧನೆ, ಸಾಹಸ ಅಂತ ಹೇಳ್ಬೋದು. ನಿಮಗೇನನ್ಸುತ್ತೆ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಬ್ಯೂಟಿಫುಲ್ ಗೀತೆ ಕೇಳ್ತಾ ಇದ್ರಿ. ಹಾಡುಗಳ ಜೊತೆ ನಮ್ಮ ಮಾತುಕತೆ ಮುಂದುವರಿತಾ ಇದೆ. ಆಧುನಿಕ ಸ್ಪರ್ಶ ನೀಡುವಂಥದ್ದು ನಮ್ಮ ಸಾಂಪ್ರದಾಯಿಕ ಕಲೆಗಳಿಗೆ ಹೇಗೆಲ್ಲ ಇದೆ ಇವತ್ತಿನ ಬದಲಾವಣೆಗಳು ನಮ್ಮ ಯುವ ಜನತೆಯಿಂದ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಇನ್ನು ಯಕ್ಷಗಾನ ಭರತನಾಟ್ಯ ಕೂಡ ಇದಕ್ಕೆ ಹೊರತಾಗಿಲ್ಲ ಅಂತಲೇ ಹೇಳ್ಬೋದು. ಕಥಾವಸ್ತುವಿನಲ್ಲಿ ಇವತ್ತಿನ ಸಾಮಾಜಿಕ ಪರಿಕಲ್ಪನೆಗಳನ್ನು ತಗೊಂಡ್ಬಂದು ಹಳೆಯ ಕಲ್ಪನೆಗಳೇನೇ ಇದ್ವು ಅದನ್ನೆಲ್ಲ ಸ್ವಲ್ಪ ಮಾರ್ಪಾಟುಗೊಳಿಸಿ ಇವತ್ತಿನ ಸಮಾಜಕ್ಕೆ ಅನುಗುಣವಾಗುವಂಥ ಪರಿಕಲ್ಪನೆಗಳನ್ನು ತಗೊಂಡ್ಬಂದು ಸಾಂಪ್ರದಾಯಿಕ ರಂಗಭೂಮಿ ಅಥವಾ ಈ ನೃತ್ಯ ರೂಪಕಗಳಿಗೆ ಅಂದರೆ ಭರತನಾಟ್ಯ ಅಂಥ ಪ್ರಕಾರಗಳಿಗೆ ಗ್ಲೋಬಲ್ ಸ್ಪರ್ಶ ನೀಡ್ತಾ ಇರೋದಿದೆಯಲ್ಲ ಅದು ಇವತ್ತಿನ ಯುವ ರಂಗಕರ್ಮಿಗಳ ಸಾಧನೆ ಅಂತಲೇ ಹೇಳ್ಬೋದು. ಈ ರೀತಿ ಹೊಸ ರೀತಿಯ ಯಕ್ಷಗಾನಗಳು ಭರತನಾಟ್ಯದಲ್ಲಿನ ಬದಲಾವಣೆಗಳನ್ನು ನೀವು ಕೂಡ ಗಮನಿಸಿದ್ದೀರಾ? ಆ ರೀತಿಯ ಹೊಸ ಹೊಸ ಪರಿಕಲ್ಪನೆಗಳಿಂದ ಬಂದಂಥ ನೃತ್ಯ ರೂಪಕಗಳನ್ನು ನೀವು ನೋಡಿದ್ದೀರಾ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ಎವರ್ ಗ್ರೀನ್ ಸಾಂಗ್ನ ಕೇಳಿದ್ರಿ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ರೆ, ಈ ಹಳೆ ಗಾಡಿಗಳಿರುತ್ತಲ್ಲ, ಗಾಡಿಗಳಿಗೂ ಕೂಡ ಹೊಸ ರೀತಿಯಲ್ಲಿ ಪೇಂಟಿಂಗ್ ಮಾಡಿಕೊಂಡು ಅದರ ಲುಕ್ಕನ್ನೇ ಚೇಂಜ್ ಮಾಡುವಂಥ ಕೆಲಸ ಕೂಡ ನಾನು ಮಾಡ್ತೀನಿ ಅಂತ ರಾಜು ಹೊಸಪೇಟೆಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಕಾಲೇಜಿನ ಗೋಡೆಗಳ ಮೇಲೆ ಚಿತ್ರಗಳನ್ನು, ಬರಹಗಳನ್ನು ಬರೆದಿದ್ದು ಹೊಸ ರೀತಿಯಲ್ಲಿ ಇದ್ದಿದ್ದನ್ನು ನಾನು ನೋಡ್ತಾ ಇದ್ದೆ, ಬಹಳ ಸುಂದರವಾಗಿ ಕಾಣ್ತಾ ಇತ್ತು ಅಂತ ಹೇಳಿ ಹೆಬ್ಬಾಳದ ರಮೇಶ್ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆಯೇ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಆಲ್ ನ್ಯೂ ಕಲೆಕ್ಷನ್ ಅಂತಲೇ ಹೇಳ್ಬೋದು ಇವತ್ತಿನ ಹಾಡುಗಳು, ನೈಸ್ ಪ್ಲೇಲಿಸ್ಟ್ ಅಂತ ಹೇಳಿ ಅಶೋಕ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಬಹಳಷ್ಟು ಜನರ ಸಂದೇಶ ಇದೆ, ಎಲ್ಲರ ಸಂದೇಶ ಓದೋ ಪ್ರಯತ್ನ ಖಂಡಿತ ಸಾಗುತ್ತೆ. ಡಿಜಿಟಲ್ ಕಲಾತ್ಮಕತೆಯ ಬಗ್ಗೆ ತಿಳ್ಕೊಂಡಿದ್ದೀರಾ, ಗ್ರಾಫಿಕ್ ಆರ್ಟ್ಸ್ ಗೊತ್ತಾ? ಇವತ್ತಂತೂ ಸಿಕ್ಕಾಪಟ್ಟೆ ಬಳಕೆ ಆಗ್ತಿರುವಂತಹ ಡಿಜಿಟಲ್ ತಂತ್ರಗಳು, ತಂತ್ರಜ್ಞಾನಗಳು ಇವು ಅಂತಲೇ ಹೇಳ್ಬೋದು. ಇದು ಹೇಗಿರುತ್ತೆ ಅಂತ ಹೇಳಿದ್ರೆ, ಸಾಂಪ್ರದಾಯಿಕ ಚಿತ್ರಕಲೆಗಳಿರುತ್ತಲ್ಲ ಅದಕ್ಕಿರ್ಬೋದು, ಮೈಸೂರು ಪೇಂಟಿಂಗ್ಸ್ ಅಂತಲೇ ಫೇಮಸ್ ಆಗಿದೆ, ಆ ಮೈಸೂರು ಪೇಂಟಿಂಗ್ಸ್ ಇರ್ಬೋದು, ಚನ್ನಪಟ್ಟಣದ ಕರಕುಶಲ ಕಲೆಗೆ ಡಿಜಿಟಲ್ ಇಲ್ಲಸ್ಟ್ರೇಷನ್ ಮಾಡುವಂಥದ್ದು, ವೆಕ್ಟರ್ ಆರ್ಟ್ ಅನ್ನುವಂಥ ಹೊಸ ರೂಪವನ್ನು ಕೊಡುವಂಥದ್ದು, ಇದೆಲ್ಲವೂ ಕೂಡ ಹೊಸ ಲುಕ್ ಕೊಡುವಂಥ ಯುವ ಡಿಸೈನರ್ಗಳು ಕೂಡ ಇವತ್ತು ನಮ್ಮ ಯುವಜನತೆಯಲ್ಲಿ ಇದ್ದಾರೆ. ಅದರಲ್ಲೂ ಸಾಂಪ್ರದಾಯಿಕ ಚನ್ನಪಟ್ಟಣದ ಮರದ ಗೊಂಬೆಗಳಿರ್ಬೋದು, ಆ ಕರಕುಶಲ ಕಲೆ ಇರ್ಬೋದು, ಅದಕ್ಕೆ ಆಧುನಿಕ ಇಂಟೀರಿಯರ್ ಡೆಕೋರ್ ಮಾಡುವಂಥದ್ದು, ಟ್ರಾವೆಲ್ ಮೂಮೆಂಟುಗಳನ್ನು ಬಳಸುವಂಥದ್ದು, ಎಲ್ ಇ ಡಿ ಲ್ಯಾಂಪ್ಗಳ ಸ್ವರೂಪವನ್ನು ನೀಡುವಂಥದ್ದು, ಇದೆಲ್ಲಕ್ಕೂ ಕೂಡ

ಈ ರೀತಿಯ ಹೊಸ ಟಚ್ ಕೊಡೋದ್ರ ಜೊತೆಗೆ ಜಾಗತಿಕ ಇಕಾಮರ್ಸ್ ಮಾರುಕಟ್ಟೆಯಲ್ಲಿ ಅದಕ್ಕೊಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಜಾಗತಿಕ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ತಿರುವಂಥ ಯುವ ಡಿಸೈನರ್ಗಳು ಕೂಡ ಇವತ್ತಿನ ಸಾಧಕರು ಅಂತಲೇ ಹೇಳ್ಬೋದು.

ಸಾಂಪ್ರದಾಯಿಕ ಕಲೆಗಳಿಗೆ ಆಧುನಿಕತೆಯ ಸ್ಪರ್ಶ ನೀಡೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಆಧುನಿಕತೆಯ ಸ್ಪರ್ಶ ಅನ್ನೋದು ಕೇವಲ ಪೇಂಟಿಂಗ್, ಭರತನಾಟ್ಯ ಅಥವಾ ಯಕ್ಷಗಾನ ಈ ರೀತಿಯ ವಿಚಾರಗಳಿಗೆ ಮಾತ್ರ ಸಂಬಂಧಪಟ್ಟಿದೆ ಅಂತ ಅನ್ಕೊಳ್ಳೋ ಹಾಗಿಲ್ಲ. ಇದು ಫ್ಯಾಷನ್ ಲೋಕಕ್ಕೂ ಕೂಡ ಲಗ್ಗೆ ಇಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಳೆಯ ಕೈಮಗ್ಗ ನೇಕಾರಿಕೆಗೆ ಹೊಸ ವೆಸ್ಟರ್ನ್ ಶೈಲಿಗಳನ್ನು, ಅದರಲ್ಲೂ

ವೆಸ್ಟರ್ನ್ ಅಂತ ಹೋಗ್ದೇನೆ, ಇಂಡೋ ವೆಸ್ಟರ್ನ್ ಮಾದರಿಯನ್ನ ಅದಕ್ಕೆ ಅನ್ವಯಿಸಿಕೊಡೋದಿದೆಯಲ್ಲ, ಫ್ಯೂಷನ್ ಉಡುಪುಗಳಾಗಿ ಅದನ್ನ ಸಿದ್ಧ ಮಾಡೋದಿದೆಯಲ್ಲ. ಸೊ ಆ ರೀತಿಯ ವಿಚಾರದಲ್ಲಿ ಕೂಡ ನಮ್ಮ ಯುವ ಫ್ಯಾಷನ್ ಉದ್ಯಮಿಗಳನ್ನ ನಾವಿಲ್ಲಿ ಶ್ಲಾಘಿಸಲೇಬೇಕು. ಸೊ ಫ್ಯಾಷನ್ ಅಲ್ಲಿ ಕೂಡ ಒಂದ್ ರೀತಿಯ ದೇಸಿ ಸ್ಪರ್ಶವೂ ಇರಬೇಕು, ವಿದೇಶಿ ಸ್ಪರ್ಶವೂ ಇರಬೇಕು ಅಂತ ಹೇಳಿ ಎರಡೂ ವಿಚಾರಗಳನ್ನ ಜೊತೆಗೆ ತಂದು ಈ ರೀತಿಯ ಹೊಸ ಉಡುಗೆ ಉಡುಪುಗಳನ್ನ ನಮಗಾಗಿ ಕೊಡ್ತಿರುವಂತ ಯುವ ಫ್ಯಾಷನ್ ಉದ್ಯಮಿಗಳಿಗೆ ನಾವೊಂದು ಹ್ಯಾಟ್ಸ್ ಆಫ್ ಹೇಳ್ತಾ ಸೊ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಅಫ್ಕೋರ್ಸ್ ಇವತ್ತು ಹಳೆಯ ಸಾಂಪ್ರದಾಯಿಕ ಕಲೆಗಳಿಗೆ ಹೊಸ ಸ್ಪರ್ಶವನ್ನ ಕೊಡ್ತಾ ಇರೋದೇನೋ ಸರಿ, ಆದರೆ ಅದರೊಟ್ಟಿಗೆ ನಮ್ಮ ಯುವಜನತೆ ಹಳೆಯ ಕಲ್ಚರ್ ಕಸ್ಟಮ್ಸ್ ಏನಿದೆ ಅದನ್ನ ಮರಿಬಾರ್ದು, ಅದನ್ನ ಹಾಗೆ ಫಾಲೋ ಮಾಡಬೇಕು, ಅದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಫೋಕ್ ಸಾಂಗ್ಸು, ಪೇಂಟಿಂಗು, ಸ್ಕೆಚಸ್ಸು, ಕ್ರಿಯೇಟಿವ್ ಅಡ್ವರ್ಟೈಸಿಂಗು, ರಿಮಿಕ್ಸ್ ಸಾಂಗ್ಸ್ ಮಾಡುವಂಥದ್ದು, ಮಿಕ್ಸ್ಡ್ ಮೀಡಿಯಾ ಬಳಸುವಂಥದ್ದು, ಸೇವ್ ಏನು ಕ್ಯಾನ್ವಾಸು, ಪೇಪರು, ಇದೆಲ್ಲ ರೆಡ್ಯೂಸ್ ಮಾಡಿಬಿಟ್ಟು ನಾವು ಪರಿಸರ ಸ್ನೇಹಿಯಾಗಿ ಏನೆಲ್ಲ ವಿಧಾನಗಳನ್ನು ಹಿಂದಿನವರು ಅಳವಡಿಸ್ಕೊಳ್ತಾ ಇದ್ರು ಅದೆಲ್ಲ ವಿಚಾರಗಳನ್ನು ಅಳವಡಿಸ್ಕೊಳ್ಳುವಂಥದ್ದಿರ್ಬೋದು, ಇದೆಲ್ಲವನ್ನು ಕೂಡ ಇವತ್ತಿನ ಯೂತ್ಸ್ ಮಾಡಲೇಬೇಕು, ಅದೆಲ್ಲದರ ತುರ್ತು ಅನಿವಾರ್ಯತೆ ಕೂಡ ಇದೆ. ಸೊ ಖಂಡಿತ ಯೂತ್ಸ್ ಕೈಲಿ ಇದೆಲ್ಲ ಆಗುತ್ತೆ, ಮಾಡ್ತಾರೆ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಹಬ್ಬದ ಶುಭಾಶಯಗಳನ್ನು ಹೇಳೋದ್ರ ಜೊತೆಗೆ ಹೊಸ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ, ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಅಂತ ಹೇಳಿ ಅಕ್ಕ ಮಹಾದೇವಿ ಶ್ರೀಶೈಲ್ ಚನ್ನಿಮಲ್ಲಿಕಾರ್ಜುನ ಇವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆ ರಾಜೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಧುರ ಹಾಡುಗಳು ಅಂತ ಹೇಳಿ ಮೈಮರಿತ ಮನವು ಭಾವನೆಗಳ ಅಲೆಯಲ್ಲಿ ತೇಲಿದೆ, ಹರುಷದಿ ಸಂಗೀತದ ಅಲೆಯು ತಂದ ನವಚೇತನವು ಜೀವನವನ್ನೇ ಸುಂದರವಾಗಿಸಿತು ಈ ಗಾಯನದಲ್ಲಿ. ಈ ಸಾಲಿನಂತೆ ಅದ್ಭುತವಾದಂತಹ ಹಾಡುಗಳು ಇವತ್ತು ಮೂಡಿ ಬರ್ತಾ ಇದೆ. ವಿಷಯ ಚೆನ್ನಾಗಿದೆ, ಮಾತುಕತೆ ಚೆನ್ನಾಗಿ ಸಾಗ್ತಾ ಇದೆ ಅಂತ ಹೇಳಿ ಮುತ್ತುರಾಜ್ ಅಂಗಡಿ ಇವರು ರಾಜೂರ್ ಕುಕ್ಕನೂರು ಜಿಲ್ಲೆ ಕೊಪ್ಪಳ ಇಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು. ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಹಾಡಿನ ನಂತರ ಮಾತುಕತೆ ಮುಂದುವರಿಯುತ್ತೆ.

ಎಷ್ಟು ಚೆನ್ನಾಗಿದ್ದಾರೆ ಹೇಳು, ಏನು ಹೆಸರಿರ್ಬೋದು ಹೇಳ್ದು? ಸುಂದರಿ, ಹಾಂ ರೂಪ, ದೇವ್ರೆ ನನ್ಗೆ ಹುಚ್ಚಿಡ್ತಾ ಇದೆ. ಹೇಯ್ ಹೇಯ್ ಹೇಯ್, ಓ ಮೈ ಗಾಡ್.

0: ಕಾಂಕ್ರೀಟ್ ಕಾಡಿನಲ್ಲಿ ಹಸಿರಿನ ಕನಸು ಕಾಣೋದಿದೆಯಲ್ಲ, ಅದು ನಿಜಕ್ಕೂ ಇವತ್ತಿನ ದಿನದಲ್ಲಿ ಅನಿವಾರ್ಯ ಅಂತಾನೆ ಹೇಳ್ಬೋದು. ಈ ವಿಚಾರದಲ್ಲಿ ಸೋಷಿಯಲ್ ಇಂಪ್ಯಾಕ್ಟ್ ಬಹಳನೇ ಮುಖ್ಯ ಆಗುತ್ತೆ. ಸಾಮಾಜಿಕ ಮಾಧ್ಯಮಗಳು ಹೇಗೆ ಈ ವಿಚಾರಕ್ಕೆ ತಮ್ಮನ್ನು ತಾವು ಕೊಡುಗೆಯಾಗಿ ಕೊಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಿರುವಂತ ಯುವ ಜನತೆ ಕೂಡ ನಿಜಕ್ಕೂ ಇವತ್ತಿನ ದಿನದಲ್ಲಿ ಸಾಕಷ್ಟು ಜನ ಇದ್ದಾರೆ. ಕೇವಲ ಹಣಗಣಿಕೆ ಮಾಡೋದಷ್ಟೇ ಗುರಿಯಾಗಿಸ್ಕೋಬೇಕು ಅನ್ನೋದನ್ನ ಪಕ್ಕಕ್ಕಿಟ್ಟು ಶಿಕ್ಷಣ, ಮಾನಸಿಕ ಆರೋಗ್ಯ, ಬಡಮಕ್ಕಳ ಏಳಿಗೆಗೆ ತಮ್ಮ ಸಮಯವನ್ನ, ತಮ್ಮ ತಂತ್ರಜ್ಞಾನವನ್ನ, ತಮ್ಮ ಆಲೋಚನೆಗಳನ್ನ ಮುಡಿಪಾಕಿಟ್ಟಿರುವಂತ ಯೂತ್ಸ್, ಯುವಜನತೆಗೂ ಕೂಡ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಎಲ್ಲದಕ್ಕೂ ಮುಖ್ಯವಾಗಿ ಇವತ್ತಿನ ನಿರೂಪಣೆ ಇಷ್ಟವಾಯಿತು, ತುಂಬಾ ಚೆನ್ನಾಗಿದೆ, ಅಭಿನಂದನೆಗಳು ಅಂತ ಹೇಳಿ ನಂಬರ್ ಎಂಡಿಂಗ್ ವಿತ್ 7233 ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಕಾರ್ಯಕ್ರಮ ಇಷ್ಟವಾಯಿತು ಅಂತ ಹೇಳಿ ಸಾತ್ವಿಕ ಸಾನ್ವಿಕ ಜತ್ತಿನಗಟ್ಟಿ ಹರಪನಹಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಸದ್ಯಕ್ಕೆ ನಾನು ತಟಾ ಬಬಾಯ್ ಹೇಳ್ತಾ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ಸದ್ಯಕ್ಕೆ ನನ್ನನ್ನು ಬೀಳ್ಕೊಡೋದಕ್ಕೆ ಸ್ಟುಡಿಯೋಗೆ ಬಂದಿದ್ದಾರೆ
1: ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.
0: ಸಚಿನ್ ಬನವಾಸಿ, 10 ನಿಮಿಷ ಮುಂಚೆ ಬಂದು ಜಾಗ ಬಿಟ್ಕೊಡು ಅಂದ್ರೆ ಹೇಗೆ?
1: 10 ನಿಮಿಷ ಅಲ್ಲ ರಮ್ಯ, 1/2 ಗಂಟೆ ಮುಂಚೆ ಬಂದಿದ್ದೀನಿ.
0: ಖಂಡಿತ ನಾನು 1/2 ಗಂಟೆ ಮುಂಚೆ ಸೀಟ್ ಬಿಟ್ಕೊಡೋ ಮಾತೇ ಇಲ್ಲ. ಸದ್ಯಕ್ಕೆ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ, ನಿನಗೆ ಈ ಸೀಟ್ ನ ಒಪ್ಸಿ.
1: ಎಸ್ ಖಂಡಿತ, 1/2 ಗಂಟೆ ಮುಂಚೆ ಎಲ್ಲ ನಾನು ಕೇಳಲ್ಲ, ಯಾಕೆಂತಂದ್ರೆ ತುಂಬಾ ಜನ ಕೇಳುಗರು ಇರ್ತಾರೆ. ಅದಕ್ಕೋಸ್ಕರ ನಾವು 5 ಗಂಟೆಯಿಂದ ನಾವು ಯಾರಿಗೂ ಬಿಟ್ಕೊಡಲ್ಲ.
0: ಐದು ಗಂಟೆಯಿಂದ ಸಚಿನ್ ಬನವಾಸಿ ನಿಮ್ಮ ಜೊತೆ ಆಗ್ತಾನೆ, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಇಷ್ಟು ಹೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಆರ್ ಜೆ ರಮ್ಯಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ನಮಸ್ಕಾರ ಸ್ನೇಹಿತರೆ, ಸಂಜೆ 5 ಗಂಟೆ ಆಗಿದೆ. ವಾರದ ಮೊದಲ ದಿನ ಅಂದ್ರೆ ಸೋಮವಾರದ ಸತತ ಮೀಟಿಂಗ್ಗಳು, ಟಾರ್ಗೆಟ್ಗಳು ಮುಗಿದು ಆಫೀಸ್ನಿಂದ ಲಾಗೌಟ್ ಆಗುವಂತಹ ರಿಲ್ಯಾಕ್ಸಿಂಗ್ ಟೈಮ್ ಇದು. ನಿಮ್ಮ ಈವ್ನಿಂಗ್ ಡ್ರೈವ್ಗೆ ಟ್ರಾಫಿಕ್ ಕಿರಿಕಿರಿಯನ್ನು ಮರೆಸುವಂತಹ ಮೂಡ್ಗೆ ಸಾಥ್ ಕೊಡೋದಕ್ಕೆ ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ಇದು ನಾನ್ ಸ್ಟಾಪ್ ಸಂಜೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಸ್ನೇಹಿತರೆ, ಸಮಯ ಆಗ್ತದೆ 5:03. ಸೋಮವಾರದ ಕೆಲಸದ ಮಧ್ಯ ರಿಫ್ರೆಶ್ ಆಗೋಕೆ ಅಂತ ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ ಓಪನ್ ಮಾಡಿದ್ರೆ ಅಲ್ಲಿ ಕೆಲವರ ಪೋಸ್ಟ್ಗಳು ನಮ್ಮ ತಲೆನೋವನ್ನು ಇನ್ನಷ್ಟು ಜಾಸ್ತಿ ಮಾಡಿಬಿಡ್ತವೆ ಅಲ್ವಾ? ಹೌದು, ನೇರವಾಗಿ ಅನ್ಫಾಲೋ ಮಾಡೋಣ ಅಂತಂದ್ರೆ ಮುಜುಗರ ಆಗುವಂತಹದ್ದು. ಬ್ಲಾಕ್ ಮಾಡಿದ್ರೆ ಸಂಬಂಧಗಳೇ ಹಾಳಾಗುತ್ತೆ ಅನ್ನೋಂಥ ಒಂದು ಭಯ ಇರುತ್ತೆ. ಇಂಥ ಟೈಮ್ನಲ್ಲಿ ನಮ್ಮ ಡಿಜಿಟಲ್ ನೆಮ್ಮದಿಯನ್ನು ಕಾಪಾಡುವಂತಹ ಏಕೈಕ ಅಸ್ತ್ರ ಅಂದರೆ ಯಾವ್ದು ಗೊತ್ತಾ? ಆ ವಿಚಾರದ ಬಗ್ಗೆನೇ ಇವತ್ತು ನಾವು ಮಾತಾಡ್ತಾ ಇರುವಂತಹದ್ದು, ಅದೇ ಮ್ಯೂಟ್ ಬಟನ್ ಅನ್ನುವಂಥದ್ದು. ಇವತ್ತಿನ ನಮ್ಮ ಸಂವಾದದ ಟಾಪಿಕ್ ಸೋಷಿಯಲ್ ಮೀಡಿಯಾ ಮತ್ತು ಅನ್ಫಾಲೋ ಅಥವಾ ಮ್ಯೂಟ್ ಸೀಕ್ರೆಟ್ಸ್ಗಳು. ಯಾರಾದರೂ ನಮ್ಗೆ ಇಷ್ಟ ಆಗಲಿಲ್ಲ, ಯಾವುದಾದ್ರೂ ಒಂದು ಅಕೌಂಟ್ ಇಷ್ಟ ಆಗಲಿಲ್ಲ ಅಂತಂದರೆ ಅದನ್ನ ಮ್ಯೂಟ್ ಮಾಡೋಂಥದ್ದಾಗಲಿ ಅಥವಾ ಅನ್ಫಾಲೋ ಮಾಡೋಂಥದ್ದಾಗಲಿ, ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೋಮವಾರ ಬೆಳಗ್ಗೆನೆ ಮಂಡೇ ಮೋಟಿವೇಶನ್ ಅಂತ ಉದ್ದುದ್ದ ಭಾಷಣ ಬಿಡೋರನ್ನ, ವೀಕೆಂಡ್ ಮುಗಿದ್ರು ಇನ್ನು ಪಾರ್ಟಿ ಫೋಟೋ ಹಾಕಿರೋರನ್ನ ಅಥವಾ ಅತಿಯಾಗಿ ಶೋ ಆಫ್ ಮಾಡೋರನ್ನ, ನೀವು ಇತ್ತೀಚೆಗೆ ಯಾರನ್ನ ಯಾವ ಕಾರಣಕ್ಕಾಗಿ ಮ್ಯೂಟ್ ಮಾಡಿದ್ದೀರಾ ಅನ್ನುವಂಥದ್ದನ್ನ ನಮ್ಮ ಜೊತೆ ಹಂಚ್ಕೊಳ್ಬಹುದು. ಹೆಸರೆಲ್ಲ ಬೇಡ, ಯಾವ ಅಕೌಂಟ್ ಅನ್ನುವಂಥದ್ದು, ಯಾವ ಹೆಸರು ಯಾವುದು ಬೇಡ, ಕಾರಣ ಮಾತ್ರ ಸಾಕು. ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿ 9480901013 9489091013. ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶ ಬರಲಿ. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಪ್ರೀತ್ ಸೇಜಲ್ ಚಿತ್ರದ ಈ ಒಂದು ಸಖತ್ ಆಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 5:14. ಇವತ್ತಿನ ಕಾರ್ಯಕ್ರಮದಲ್ಲಿ, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಇಷ್ಟ ಆಗಲಿಲ್ಲ ಅಥವಾ ಕೆಲವರ ಪೋಸ್ಟ್ಗಳು ಕಂಟೆಂಟ್ಗಳು ಇಷ್ಟ ಆಗಲಿಲ್ಲ ಅಂತಂದ್ರೆ ಅವ್ರನ್ನ ಮ್ಯೂಟ್ ಮಾಡುವಂತಹ ಅವಕಾಶಗಳು ಅಥವಾ ಅನ್ಫಾಲೋ ಮಾಡುವಂತಹ ಅವಕಾಶಗಳು ಇದೆ ಅಂತ ಹೇಳಿದ್ವಲ್ಲ, ಅದೇ ವಿಚಾರವಾಗಿ ನಾವು ಮಾತಾಡ್ತಾ ಇದ್ವಿ. ಈಗ ಸದ್ಯಕ್ಕೆ ಸಂದೇಶವನ್ನ ಕಳಿಸಿದ್ದಾರೆ ಜಯಂತ್ ಅವರು. ನನ್ನ ಫ್ರೆಂಡ್ ಒಬ್ರು ಇವತ್ತು ಬೆಳಗ್ಗೆ 6 ಗಂಟೆಗೆ ಜಿಮ್ನಲ್ಲಿ ನಿಂತು ಸೆಲ್ಫಿ ಹಾಕಿ ಮಂಡೇಸ್ ಎ ನ್ಯೂ ಆಪರ್ಚುನಿಟಿ ವಾಟ್ ಆರ್ ಯು ಡೂಯಿಂಗ್ ಅಂತ ಸ್ಟೇಟಸ್ ಹಾಕಿದ್ರು. ಬೆಡ್ ಮೇಲೆ ಮಲಗಿ ನಿದ್ದೆಗಳನ್ನೆಲ್ಲ ಅದನ್ನು ನೋಡಿ ನನಗೆ ಸಖತ್ ಕೋಪ ಬಂದ್ಬಿಡ್ತು. ಅದಕ್ಕೆ ವಾರದ ಮೊದಲ ದಿನವೇ ನೆಮ್ಮದಿ ಕೆಡಬಾರ್ದು ಅಂತ ಅಂದ್ಬಿಟ್ಟು ಅವ್ರನ್ನ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಆ ಸ್ಟೇಟಸ್ಸಿಂದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೇಘನಾ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ರೆಸ್ಟೋರೆಂಟ್ಗೆ ಹೋದಾಗ ಊಟ ಮಾಡೋದಕ್ಕಿಂತ ಹೆಚ್ಚಾಗಿ ಪ್ಲೇಟ್ನಲ್ಲಿರುವಂತಹ ಪ್ರತಿ ತುತ್ತಿಗೂ ಫೋಟೋ ತೆಗೆದು ಸ್ಟೋರಿ ಹಾಕುವಂತಹ ನನ್ನ ಕಸಿನ್ನ ಇವತ್ತು ನಾನು ಮ್ಯೂಟ್ ಮಾಡಿದ್ದೀನಿ ಅಂತ. ಸೋಮವಾರದ ಕೆಲಸದ ಮಧ್ಯೆ ಇಂಥ ಪೋಸ್ಟ್ಗಳು ಬಂದರೆ ಯಾರಿಗಾದರೂ ಇರಿಟೇಟ್ ಆಗಲ್ವಾ ಹೇಳಿ? ಸಹಜ ಅಲ್ವಾ? ಎಸ್ ಓಕೆ. ನೀವು ಯಾವ ಕಾರಣಕ್ಕೋಸ್ಕರ ಯಾರನ್ನ, ಅವ್ರ ಹೆಸರು ಬೇಡ, ಸುಮ್ಮನೆ ಹೇಳ್ಬೋದಷ್ಟೇ, ಯಾವ ಕಾರಣಕ್ಕೋಸ್ಕರ ಮ್ಯೂಟ್ ಮಾಡಿದ್ದೀರಾ, ಯಾವ ಕಾರಣಕ್ಕೋಸ್ಕರ ಅನ್ಫಾಲೋ ಮಾಡಿದ್ದೀರಾ, ಅದು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಅನ್ನುವಂಥದ್ದನ್ನು ನಮ್ಮ ಜೊತೆ ಹಂಚ್ಕೊಳ್ಬೋದು. 9480901013 9480131013 ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಗಲಾಟೆ ಅಳಿ ಅಂದರೂ ಚಲನಚಿತ್ರದ ಈ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಶಿವರಾಜ್ಕುಮಾರ್ ಮತ್ತು ಎಲ್ ಶಾಸ್ತ್ರಿ, ರಾಜೇಶ್ ಕೃಷ್ಣನ್ ಅವರ ಧ್ವನಿಯಾಗಿರುವಂತಹ, ಎಸ್ ನಾರಾಯಣ್ ಅವರ ಸಾಹಿತ್ಯ ರಚನೆಯಲ್ಲಿ, ದೇವ ಅವರ ಸಂಗೀತ ಸಂಯೋಜನೆಯಲ್ಲಿ.

0: ಹಲೋ, ಯಾರದು?
1: ನೀವು ಡಯಲ್ ಮಾಡಿದ ಮಾರ್ಗ ಬ್ಯುಸಿ ಆಗಿದೆ, ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ.

ಮಜ್ನು ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಗುರುಕಿರಣ್ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಗುರುಕಿರಣ್ ಮತ್ತು ರಾಜೇಶ್ ಕೃಷ್ಣನ್ ಅವರು ಜೊತೆಗೆ ಸೌಮ್ಯ ಅವರು ಸಹ ದನಿಯಾಗಿದ್ರು. 5:25 ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಆಗಿರಬಹುದು ಅಥವಾ ಆ ರೀತಿಯಂತಹ ಕೆಲವೊಂದು ಪ್ಲಾಟ್ಫಾರ್ಮ್ಗಳಾಗಿರಬಹುದು, ಅವುಗಳಲ್ಲಿ ನಿಮ್ಗೆ ಇಷ್ಟ ಆಗದೆ ಇರುವಂತಹ ವ್ಯಕ್ತಿಗಳನ್ನ ಪೋಸ್ಟ್ಗಳನ್ನ ಯಾವ ರೀತಿಯಾಗಿ ಅನ್ಫಾಲೋ ಮಾಡ್ತೀರಾ, ಮ್ಯೂಟ್ ಮಾಡ್ತೀರಾ, ಯಾಕೆ ಮಾಡ್ತೀರಿ ಅಂತ ಕೇಳಿದಾಗ ಸ್ವಲ್ಪ ಜನ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಸುಧೀಂದ್ರ ಅಂತ ಮಲೇಶ್ವರಮಿಂದ ಸಂದೇಶವನ್ನು ಕಳಿಸ್ತಾ ಇದ್ದೇನೆ. ಹೆಚ್ಚಿಗೆ ಸೋಷಿಯಲ್ ಮೀಡಿಯಾ ಕಾಂಟ್ಯಾಕ್ಟ್ಸ್ಗಳು ತುಂಬ ಕಡಿಮೆ, ನಾನು ಯಾರನ್ನೂ ಸಹ ಮ್ಯೂಟ್ ಮಾಡಿಲ್ಲ, ಇಷ್ಟ ಆಗಿಲ್ಲ ಅಂತಂದರೆ ಸುಮ್ಮನೆ ಅವ್ರನ್ನ ನೆಗ್ಲೆಕ್ಟ್ ಮಾಡುವಂಥದ್ದು ತುಂಬ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಹೂಲೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮಸ್ಕಾರ ಸರ್, ಇವತ್ತು ವೀಕೆಂಡ್ ಗೆಳೆಯ ಬಿಗಿನಿಂಗ್ ಗೆಳೆಯ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಜನ ಚೇಂಜ್ ಕೇಳ್ತಾರೆ ಸರ್, ಅದಕ್ಕೆ ಇನ್ನು ಬೇರೆಯವರು ನಮ್ಮನ್ನೇ ನೋಡಿ ಅನುಕರಣೆ ಮಾಡಲಿ ಅಂತ ಜನ ತುಂಬ ಸುಳ್ಳು ಸುಳ್ಳಾಗಿ ಸ್ಟೇಟಸ್ ಹಾಕ್ತಾರೆ, ಅಂಥವ್ರನ್ನೆಲ್ಲ ನಾವು ಮ್ಯೂಟ್ ಮಾಡಬೇಕು ಅಂತ ಅನಿಸುತ್ತೆ. ಆಮೇಲೆಲ್ಲ ತಳುಕು ಒಳಗೆಲ್ಲ ಹುಳುಕು ಅನ್ನುವಂಥ ಒಂದು ಗಾದೆ ನನಗೆ ನೆನಪು ಬರುತ್ತೆ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಜವರಾಯಿ ಹೊಸಹಳ್ಳಿ ಮಂಡ್ಯದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಯ್ ಸರ್, ಬಸ್ಸಲ್ಲಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಫೂಲಿಶ್ ಥರ ಬಿಹೇವ್ ಮಾಡ್ತಾರಲ್ಲ, ಸ್ವಲ್ಪನೂ ಸಹ ಮನಸ್ಸಿಲ್ದೇ ಒಂದು ಇಂಡಿಸೆಂಟಾಗಿ ವರ್ತನೆ ಮಾಡ್ತಾರಲ್ಲ, ಮೊಬೈಲಲ್ಲಿ ತುಂಬ ಜೋರಾಗಿ ಸೌಂಡ್ ಇಟ್ಕೊಂಡು ರೀಲ್ಸ್ ನೋಡುವಂಥದ್ದು, ಹಾಡು ಕೇಳುವಂಥದ್ದು ಈ ಥರ ಮಾಡ್ತಾರಲ್ಲ, ಅಂಥವ್ರನ್ನ ಏನಾದರೂ ಪಬ್ಲಿಕ್ ಪ್ಲೇಸಲ್ಲಿ ಮ್ಯೂಟ್ ಮಾಡುವಂಥ ಅಥವಾ ಅನ್ಫಾಲೋ ಮಾಡುವಂಥ ಅವಕಾಶ ಏನಾದರೂ ಇದ್ದರೆ ಹೇಳಿ, ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೌಭಾಗ್ಯ ಅವರು ರಾಜನ್ ಕುಂಟೆ ಇಂದ. ಎಸ್, ಖಂಡಿತವಾಗ್ಲೂ ಇದೆ. ಒಂದೇ ಒಂದು ಅಸ್ತ್ರ ಏನಪ್ಪ ಅಂತಂದರೆ ಇಗ್ನೋರ್ ಅನ್ನುವಂಥದ್ದು. ಇಲ್ಲ ಅಂತಂದರೆ ನೀವು ಸಹ ಒಂದು ಇಯರ್ಫೋನ್ ಹಾಕ್ಕೊಂಬಿಟ್ಟು ಅದು ಕೇಳಿಸೇ ಇಲ್ಲ ಅಂತಾರೆ, ಇದು ಬಿಡಿ ಬೆಟರ್. ಓಕೆ, ಇದೇ ರೀತಿಯಾದಂತಹ ಅನುಭವ ನಿಮಗೂ ಆಗಿರಬಹುದಲ್ವ? ಅಂದರೆ ಕೆಲವೊಂದು ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಪೋಸ್ಟ್ಗಳನ್ನು ನೋಡಿ ಅಥವಾ ಸ್ಟೇಟಸ್ಗಳನ್ನ ನೋಡಿ ಇಂಥವ್ರನ್ನ ಮ್ಯೂಟ್ ಮಾಡಿಬಿಡ್ಬೇಕಪ್ಪ, ಇಂಥವ್ರನ್ನ ಅನ್ಫಾಲೋ ಮಾಡಿಬಿಡ್ಬೇಕಪ್ಪ ಅಂತ ಅನಿಸಿರುತ್ತಲ್ವ? ಯಾಕೆ ಏನು ಎತ್ತ ನಮ್ಮ ಜೊತೆ ಹಂಚಿಕೊಳ್ಬಹುದು ಅಥವಾ ನಿಮಗೂ ಈ ರೀತಿಯಂಥ ಅನುಭವಗಳಾಗಿದ್ದರೆ 9489010133 9489091013 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಮೊಮ್ಮಗ ಚಲನಚಿತ್ರದ ಹಾಡು ನಿಮಗಾಗಿ.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ, 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19,00,000 ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10,00,000 ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಆಕಾಶವಾಣಿ ಫೆಬ್ರೈನ್ ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವು ನೀವು ಸಾಕ್ತಾ ಇದ್ದೀವಿ. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಕಂಟೆಂಟ್ಗಳು, ಕೆಲವೊಂದು ಸ್ಟೇಟಸ್ಗಳು ಇಷ್ಟ ಆಗಲಿಲ್ಲ ಅಂತಂದ್ರೆ ಅಂತಹ ಖಾತೆಗಳನ್ನ ಅಥವಾ ಅಕೌಂಟನ್ನ ಅಥವಾ ಕಂಟೆಂಟ್ಗಳನ್ನ ಮ್ಯೂಟ್ ಮಾಡುವಂತಹ ಅವಕಾಶ ಇದೆ ಇರುತ್ತಲ್ವಾ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ನು ಕೆಲವು ಕ್ಯಾಟಗರಿ ಜನ ಇರ್ತಾರೆ, ಅದರಲ್ಲೂ ಸಹ ಈ ಸೋಮವಾರದ ದಿನ ಅವರನ್ನು ನೋಡಿದ್ರೆ ನಿಜಕ್ಕೂ ಸಹ ಒಂದು ಸ್ವಲ್ಪ ಹೊಟ್ಟೆ ಉರಿಯುತ್ತೆ. ಯಾಕೆಂತಂದ್ರೆ ಕೆಲವರು ಆಫೀಸಲ್ಲಿ ಕ್ಯೂಬಿಕಲಲ್ಲಿ ಕೂತು ಸೋಮವಾರದ ಡೆಡ್ ಲೈನ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ರೆ, ಸೊ ಅವ್ರು ಮಾತ್ರ ಮಂಡೇ ಬ್ಲೂ ಸ್ಕ್ಯೂರ್ಡ್ ಬೈ ದ ಓಷನ್ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಗೋವಾದಲ್ಲೋ ಅಥವಾ ಮಾಲ್ಡೀವ್ ಬೀಚ್ನಲ್ಲೋ ಎಳ್ನೀರು ಕುಡಿ ಅಂತ ಫೋಟೋ ಹಾಕಿರ್ತಾರೆ. ಅವಾಗ ಏನು ಅನ್ಸ್ಬೇಡ, ನಾವ್ಯಾಕೆ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಿದೀವಪ್ಪ ಅಂತ ಲೈಫ್ ಮೇಲೇ ವೈರಾಗ್ಯ ಬಂದ್ಬಿಡುತ್ತೆ ಕೆಲವರಿಗೆ. ಇನ್ನು ಕೆಲವರಂತೂ ಹೋದ ವಾರ ಹೋಗಿ ಬಂದಂತಹ ಮುಗಿದು ಹೋದಂತಹ ಟ್ರಿಪ್ನ ಫೋಟೋಸ್ಗಳನ್ನ ಟೇಕ್ ಮಿ ಬ್ಯಾಕ್ ಅಂತ ಅಂದ್ಬಿಟ್ಟು ಒಂದು ಸ್ಟೇಟಸ್ ಹಾಕ್ಬಿಟ್ಟು ಒಂದ್ರ ಮೇಲೆ ಹಾಕ್ತಾನೇ ಇರ್ತಾರೆ, ಸ್ಟೇಟಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಸೋಮವಾರ ಪೂರ್ತಿ ಒಂದಾದ ಮೇಲೆ ಒಂದರೆ ಸ್ಟೋರಿ ಬರ್ತಾನೇ ಇರುತ್ತೆ. ಇಂಥವ್ರನ್ನ ನೋಡಿದಾಗ ವರ್ಕಿಂಗ್ ಮೂಡ್ ಹಾಳಾಗಬಾರ್ದು ಅಂತಂದರೆ ಆ ಮ್ಯೂಟ್ ಬಟನ್ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡುವಂಥದ್ದೇ ಖಂಡಿತವಾಗಲೂ ಜಾಣತನ. ನಿಮಗೂ ಈ ಥರ ಏನಾದರೂ ಅನಿಸಿದರೆ ನಮ್ಮ ಜೊತೆ ಹಂಚ್ಕೊಳ್ಳಿ. 9480109013 9489091013 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸಿ. ನಿಮಗೆ ಯಾವ ಕಂಟೆಂಟ್ಗಳು ಅಥವಾ ಸ್ಟೇಟಸ್ಗಳು ಇಷ್ಟ ಆಗದೇ ಮ್ಯೂಟ್ ಮಾಡಿದ್ದೀರಾ, ಅನ್ಫಾಲೋ ಮಾಡಿದ್ದೀರಾ ಅನ್ನುವಂಥದ್ದು ನಮ್ಮ ಜೊತೆ ನೀವು ಶೇರ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಈಗ ಸದ್ಯಕ್ಕೆ ಸಕಾಸಕಿ ಚಲನಚಿತ್ರದ ಈ ಹಾಡು ಮೂಡಿ ಬರ್ತಾ ಇದೆ. ಗುರುಕಿರಣ್ ಮತ್ತು ಚೈತ್ರ ಅವರು ಧ್ವನಿಯಾಗಿರುವಂತಹ ಮಂಜುನಾಥ್ ರಾವ್ ಅವರ ಸಾಹಿತ್ಯ ರಚನೆಯಲ್ಲಿ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆಯಲ್ಲಿ ಚಂದ ಕಾಣ್ತಾರೆ ಎಲ್ಲ ಚಂದ ಕಾಣ್ತಾರೆ.
4: Yeah.

ರಾಕ್ಷಸ ಚಲನಚಿತ್ರದ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಶಂಕರ್ ಮಹಾದೇವನ್ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ರು. ಕವಿರಾಜ್ ಅವರ ಸಾಹಿತ್ಯ ರಚನೆಯಲ್ಲಿ ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಈಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಕೆಲವೊಂದ್ಸಲ ತುಂಬಾ ಇರಿಟೇಟ್ ಆಗುವಂತಹ ಕಂಟೆಂಟ್ಗಳನ್ನ, ವ್ಯಕ್ತಿಗಳನ್ನ ಅನ್ಫಾಲೋ ಮಾಡುವಂತಹದ್ದು ಈ ರೀತಿಯಾದಂತಹ ಅನುಭವಗಳು ನಿಮಗಾಗಿದೆಯಾ ಅಂತ ಕೇಳಿದ್ದೆ. ಅದಕ್ಕೆ ತುಂಬ ಜನ ಸಂದೇಶವನ್ನ ಕಳಿಸಿದ್ದಾರೆ. ಇವತ್ತು ಬೆಳಗ್ಗೆ ನನ್ನ ವೈಫ್ನ ಮ್ಯೂಟ್ ಮಾಡಿಬಿಟ್ಟಿದ್ದೆ ಆ ಕಾಂಟ್ಯಾಕ್ಟ್ನ, ಯಾಕೆಂತಂದ್ರೆ ಬೆಳಗ್ಗೆನೆ ವೆಜಿಟೇಬಲ್ಸ್ ತಗೊಂಬನ್ನಿ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಅಂತ ಖುಷಾ ಅವರು ಮದ್ರೀರ ಕಮ್ಮನಹಳ್ಳಿ ಬೆಂಗಳೂರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಧೈರ್ಯ ಜಾಸ್ತಿ ಸರ್, ಹಾಂ ವೈಫ್ ಕಾಂಟ್ಯಾಕ್ಟ್ನೇ ಮ್ಯೂಟ್ ಮಾಡಿಬಿಟ್ಟಿದ್ದೀರಲ್ಲ. ಹ್ಞೂ ಓಕೆ. ಇನ್ನು ನಮಸ್ಕಾರ ಸರ್, ನನಗೊಬ್ಬ ಗೆಳೆಯ ಇದ್ದಾರೆ, ಅವರು ಒಂದು ವಿಷಯನ ಮೆಸೇಜಲ್ಲಿ ಕಳಿಸ್ತಾರೆ, ಗ್ರೂಪಲ್ಲಿ ಹಾಕ್ತಾರೆ, ಮತ್ತು ಸ್ಟೇಟಸಲ್ಲಿ ಹಾಕ್ತಾರೆ, ಫೇಸ್ಬುಕ್ಕಲ್ಲಿ ಹಾಕ್ತಾರೆ, ಮತ್ತು ನೋಡು ನೋಡು ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ಮೆಸೇಜ್ ಕಳಿಸ್ತಾನೆ ಇರ್ತಾರೆ. ಸೊ ಅದರಿಂದ ಕೆಲವೊಂದ್ಸಲ ನನಗೆ ತುಂಬ ಇರಿಟೇಟ್ ಆಗುತ್ತೆ. ಅದಕ್ಕೋಸ್ಕರ ಅವ್ರನ್ನ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಅಂದರೆ ಸ್ಟೇಟಸಲ್ಲಿ ಮತ್ತೆ ಕೆಲವು ಕಡೆಯಲ್ಲಿ ಅದೆಲ್ಲ ಮೆಸೇಜ್ ಓದಿ ಓದಿ ಬೇಜಾರಾಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಅಂತ ಭೋಜರಾಜ್ ಕಾಮನಹಳ್ಳಿ ಪಂಜಾಬಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೆಲವೊಂದ್ಸಲ ಮೆಸೇಜ್ ಕಳಿಸಿ ಸುಮ್ಮನೆ ಆಗೋದಿಲ್ಲ, ಮತ್ತೆ ಓದಿ ಓದಿ ಅಂತ ಅಂದ್ಬಿಟ್ಟು ಸಪ್ರೇಟ್ ಮೆಸೇಜ್ಗಳು ಕೂಡ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಓಕೆ, ಥ್ಯಾಂಕ್ ಯು. ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀರಾ, ಧನ್ಯವಾದಗಳು ಅಂತ ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶುಭ ಸಂಜೆ ಸರ್, ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂತಹ ಕಾರ್ಯಕ್ರಮಗಳನ್ನು, ಟಿಪ್ಸ್ಗಳನ್ನು ನಾನು ಕಡಿಮೆ ನೋಡ್ತೀನಿ. ಯಾರನ್ನು ಅನ್ಫಾಲೋ ಮಾಡೋದಿಲ್ಲ, ಬ್ಲಾಕ್ ಮಾಡುವಂತಹ ಅವಶ್ಯಕತೆ ನನಗೆ ಬಂದಿಲ್ಲ ಅಂತ ವೈ ಕೆ ರವಿಕುಮಾರ್ ತರೀಕೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಲಾಗುವಂತಹ ಫೋಟೋಗಳನ್ನು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನು ಬಳಸಿ ಮಾರ್ಫಿಂಗ್ ಮಾಡುವಂತಹದ್ದು ಒಂದು ಸಮಸ್ಯೆಯಾಗಿ ಪರಿಣಮಿಸ್ಬಿಟ್ಟಿದೆ. ಅಂತಹ ಕೆಲವೊಂದು ಕಂಟೆಂಟ್ಗಳನ್ನು ನಾನು ರಿಪೋರ್ಟ್ ಮಾಡ್ತೀನಿ, ಜೊತೆಗೆ ಅಂಥವುಗಳನ್ನೆಲ್ಲ ನಾನು ಅನ್ಫಾಲೋ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹರಿಹರನ್ ವಿದ್ಯಾನಗರ ಇಂದ, ವಿಜ್ಞಾನ ನಗರ ಇಂದ, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮ್ಗೆ

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ

0: ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
0: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
1: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
0: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
0: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಬಾನಲ್ಲಿ.
1: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ಥಳ ಥಳ ಥಳ ಜಗ ಥಳ ಥಳ.
1: ಬಾನುಲಿಯಲ್ಲಿ
0: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲ್ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
0: ಟ್ಯೂನ್ ಮಾಡಿ 101.3 ಎಫ್ಎಂ.
3: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 5:54. ಸಮಯ ಓಡಾಗುತ್ತೆ ಅಂತ ಹೇಳ್ತಾರಲ್ಲ ಅದಿದೇ ಇರಬೇಕು, ಯಾಕಂತಂದ್ರೆ 1 ಗಂಟೆ ಹೇಗೆ ಕಳೀತು ಅನ್ನುವಂಥದ್ದು ಗೊತ್ತಾಗಿಲ್ಲ. ನಿಮ್ಮ ಸಂದೇಶಗಳ ಜೊತೆಗೆ ನಾನು ಸಹ ನಿಮಗೋಸ್ಕರ ಪ್ರಸಾರ ಮಾಡಿದಂಥ ಹಾಡುಗಳನ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಮಾತು, ಸೋಷಿಯಲ್ ಮೀಡಿಯಾ ಇರುವಂಥದ್ದು ನಮ್ಮ ಮನಸ್ಸಿಗೆ ಎಂಟರ್ಟೈನ್ಮೆಂಟ್ ಮತ್ತು ಖುಷಿಯನ್ನು ಕೊಡೋದಕ್ಕೆ, ಅಲ್ಲಿ ಬರುವಂಥ ಪೋಸ್ಟ್ಗಳಾಗಿರ್ಬೋದು ಅಲ್ಲಿರುವಂಥ ಕಂಟೆಂಟ್ಗಳಾಗಿರ್ಬೋದು ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದ್ರೆ, ಯಾವುದೇ ಗಿಲ್ಟ್ ಇಲ್ದೇನೆ ಯಾವುದೇ ಯೋಚನೆ ಇಲ್ದೇನೆ ಮ್ಯೂಟ್ ಮಾಡಿಬಿಡಿ, ಅಥವಾ ಅನ್ಫಾಲೋ ಬಟನ್ ಇರುತ್ತಲ್ಲ ಅದನ್ನ ಬಳಸಿ. ನಿಮ್ಮ ಮೆಂಟಲ್ ಪೀಸ್ ಬಹಳ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿರುವಂಥದ್ದು. ಸೋಮವಾರದ ಕೆಲಸವನ್ನು ಸಕ್ಸಸ್ಫುಲ್ ಆಗಿ ಮುಗಿಸಿದ್ದೀರಾ, ಮನೆಗೆ ಹೋಗಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ರಸ್ತೆಯಲ್ಲಿ ಇರುವಂಥವ್ರು ಸೇಫ್ ಆಗಿ ಡ್ರೈವ್ ಮಾಡಿ ಸೇಫ್ ಆಗಿ ಜರ್ನಿ ಮಾಡಿಕೊಂಡು ಮನೆಗೆ ತಲುಪಿ ಅಂತ ಹೇಳ್ತಾ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದ ಕೊನೆಯ ಹಾಡಾಗಿ ಮೂಡಿ ಬರ್ತಾ ಇದೆ ಶಂಕರ್ ಮಹಾದೇವನ ವರ್ಧನೆಯಾಗಿರುವಂತಹ ಈ ಒಂದು ಹಾಡು ಮೂಡಿ ಬರ್ತಾ ಇದೆ. ಮತ್ತೆ ಸಿಗ್ತೀನಿ ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ 6:50.
4: ಓ ಮಾವೋ.

0: ಏ ಕನ್ಯಾಮಣಿ ಚಿಂತಾಮಣಿ ನೀನೇ ನಂಗೆ ಪ್ರೀತಿ ಗಣಿ
1: ರಕ್ಕೋ ರಕ್ಕೋ

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?

0: ಮಾಡ್ಲಿ?
1: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
5: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು? ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಜೀವನ ನಾಟ್ಯ ವಿಲಾಸಿ ಸಂಘ ಸ್ಥಾಪನೆ ಮಾಡಿ ಎನ್ಕೆ ಬೇಂದ್ರೆ ಶ್ರೀರಂಗರ ಜೊತೆ ಒಡನಾಡಿದವರು, ಸ್ವಾತಂತ್ರ್ಯ ಹೋರಾಟಗಾರರು, ಪುರಾಣದ ವಸ್ತುಗಳನ್ನು ಆಧರಿಸಿ ಸಾಹಿತ್ಯ ಸೃಷ್ಟಿ ಮಾಡಿದವರು, ಕೃಷಿ ಮಾಡುವುದು ಹೇಗೆ ಎಂದೂ ತೋರಿಸಿದವರು ಸತ್ಯಕಾಮರು, ಹಲವು ಶಾಸ್ತ್ರಗಳನ್ನು ಆಳವಾಗಿ ಅಭ್ಯಾಸ ಮಾಡಿದ ವಿದ್ವಾಂಸರು, ಅನುಭವದ ವಲಯವನ್ನು ವಿಸ್ತರಿಸಿದವರು, ಮನಸ್ಸಿನ ಗತಿ ಶಕ್ತಿಯನ್ನು ತಿಳಿಸಿದವರು. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಆಕಾಶವಾಣಿ ಅವರನ್ನು ಮಾತನಾಡಿಸಿತ್ತು. ಕೇಳಿ.
1: ಮನಸ್ಸಿನ ಬಗ್ಗೆ ಪ್ರಾಚೀನರೇ ಆಗಲಿ, ಇವತ್ತಿನವರೇ ಆಗಲಿ, ನಾಳೆ ಬರುವವರೇ ಆಗಲಿ, ಯಾರೇ ಹೇಳಿದರೂ ಅದರ ಗತಿಶೀಲತೆಯನ್ನು, ವೇಗಯುಕ್ತವಾದ ಗತಿಶೀಲತೆಯನ್ನು ಯಾರೂ ಬದಿಗಿಸರಿಸಿ ಮಾತನಾಡಲಾರರು. ಸತ್ಯವನ್ನು ನಾವು ಒಂದು ಮುಚ್ಚಳದಿಂದ ಮುಚ್ಚಬಹುದು, ಆದರೆ ಅಲ್ಲಗಳೆಯುವುದು ತುಂಬ ಕಷ್ಟದ್ದು ಹಾಗೂ ಅನಿಷ್ಟದ್ದು ಆಗಿದೆ. ಈ ಅರ್ಥದಲ್ಲಿ ಮನಸ್ಸನ್ನು ಎಂದಿಗೂ ಯಾರು ಅತ್ಯಂತ ಗತಿಶೀಲವಾದ ವಸ್ತು ಅಂತ ಹೇಳಬಹುದು. ಹೇಳ್ತಿದ್ದಾರೆ, ಎಷ್ಟು ಗತಿಶೀಲ ಅಂತ ಕೇಳಿದರೆ, ಇವತ್ತು ಯಾವುದು ಭೌತವಿಜ್ಞಾನದಲ್ಲಿ ಅತ್ಯಂತ ವೇಗಶಾಲಿಯಾದ ಬೆಳಕನ್ನು ಕುರಿತು ಹೇಳುತ್ತಿದ್ದೇವೆಯೋ ನಮ್ಮ ಅವರು, ಬೆಳಕಿಗಿಂತಲೂ ವೇಗಶಾಲಿಯಾದ ವಸ್ತು ಮನಸ್ಸೇ ಆಗಿದೆ. ಮನಸ್ಸಿಗೆ ಬೆಳಕಿಗಿಂತಲೂ ತೀಕ್ಷ್ಣವಾದ ಅತಿ ಶೀಘ್ರವಾದ ವೇಗ ಇದೆ. ಅನೇಕರಿಗೆ ಈ ಮನೋವೇಗವೇ ಒಂದು ಅಸಹ್ಯ ಎನಿಸಿ, ಮನಸ್ಸಿನ ವೇಗವನ್ನು ಹೇಗೆ ನಿಯಂತ್ರಿಸುವುದು ಅನ್ನುವುದೇ ಒಂದು ಯೋಗವಾಗಿ ಪರಿಣಮಿಸಿ ಮನೋನಿರೋಧ ಅನ್ನುವುದು ಒಂದು ಯೋಗಾಂಗವಾಯಿತು. ಈ ಅರ್ಥದಲ್ಲಿ ಎಂದು ಯಾರು ಮನಸ್ಸಿನ ವೇಗವನ್ನು ಕುಂಠಿತಗೊಳಿಸಿದರೆ,

0: ವಿಶ್ವದ ಒಂದು ಮಹತ್ತರವಾದಂತಹ, ಇಲ್ಲವೇ ಈಗಿನ ಮಟ್ಟಿಗೆ ಮಹತ್ತಮವಾದಂತಹ ಒಂದು ವಸ್ತುವಿನ ಉಪಯೋಗವನ್ನು ನಿರಾಕರಿಸಿದಂತಾಗುತ್ತಿದೆ. ಆದ್ದರಿಂದ ಮನಸ್ಸಿಗೆ ವೇಗ ಅತಿ ಅಗತ್ಯವಾದದ್ದು. ಈ ವೇಗದಿಂದ ಯಾರು ಇಂದು ಆಢ್ಯರಾಗಿ ಬದುಕಿದ ವಿಶ್ವ ಜೀವನದ ಕಿರೀಟವನ್ನು ಹೊತ್ತಿದ್ದಾರೋ ಅವರು ವೇಗದ ಮನಸ್ಸನ್ನು ವಾಹಕ ಮಾಡಿಕೊಂಡು ನಡೆಯುವುದೇ ವಿಶ್ವದ ಮುಂದಿನ ದಾರಿಯಾಗಿದೆ. ನೋಡಿ, ಮನಸ್ಸು ಸ್ಥಿರ ಅಂತ ಯಾರೂ ಹೇಳೋದಿಲ್ಲ, ಹೇಳಿದರೆ ನಡೆಯೋದೂ ಇಲ್ಲ. ಅದಕ್ಕೆ ಒಂದು ಸ್ಥಿರತೆ ತರಬೇಕು ಅನ್ನುವ ವ್ಯರ್ಥ ಪ್ರಯತ್ನಗಳು ಇಂದಿನವರೆಗೆ ಈ ವಿಶ್ವದ ಭಾರತದ ಭಾಗದಲ್ಲಿ ಮಾತ್ರವಲ್ಲ ಯಾವುದೇ ಭಾಗದಲ್ಲಿ ನಡೆದಿದೆ, ವಿಫಲವೂ ಆಗಿದೆ.
1: ಕನ್ನಡ ರತ್ನಭಂಡಾರದಲ್ಲಿ ನೀವು ಈ ದಿನ ಸತ್ಯಕಾಮರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ.

ಸುಂದರ. ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:49:42. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾ. ವಿಕಸಿತ ಭಾರತಸ್ಯ ದಿಶಿ ಸಾರ್ವಜನಿಕ ಕ್ಷೇತ್ರಸ್ಯ ಬ್ಯಾಂಕೇಷು ತತ್ಸಂಬದ್ಧ ಪರಿಷ್ಕಾರಾಣಾಂ ಅಥ ಭಾವಿ ಸ್ವರೂಪಸ್ಯ ಚ ಸಮೀಕ್ಷಾಯೈ ಪ್ರಶಾಸನಂ ಉಚ್ಚಸ್ತರೀಯ ಸಮಿತೇಃ ನಿರ್ಮಾಣಂ ಕರಿಷ್ಯತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಉಕ್ತವಾನ್ ಯತ್ ಮೋದಿ ಪ್ರಶಾಸನೇನ ಸ್ವಾತಂತ್ರ್ಯ ದಿವಸಾತ್ ಪೂರ್ವಂ ಐಎಸ್ಐ ಇತ್ಯನೇನ ಸಮರ್ಥಿತಂ ಶಾಹಜಾದ್ ಭಟ್ಟಿ ಆತಂಕಿ ಜಾಲಂ ಧ್ವಸ್ತೀಕೃತಂ. ಶಿಕ್ಷಾಮಂತ್ರಿ ಪ್ರಹ್ಲಾದ್ ಜೋಶಿ ನಿರ್ಧಾರಿತ ಪರೀಕ್ಷಾ ಕಾರ್ಯವಿಧೇಃ ಕಠೋರತಯಾ ಅನುಪಾಲನಂ ಸುನಿಶ್ಚೇತುಂ ಅಧಿಕಾರಿಭಿಃ ಸಹ ಉಪವೇಶನಂ ಕೃತ್ವಾ ನಿರ್ದೇಶಾನ್ ಪ್ರದತ್ತವಾನ್. ಭಾರತೇನ ಸ್ವೀಯ ಅಧ್ಯಕ್ಷತಾವಸರೆ ಬ್ರಿಕ್ಸ್ ಸಹಯೋಗೇ ಜನಕೇಂದ್ರಿತ ಮಾನವತಾ ಪ್ರಧಾನ ಚ ದೃಷ್ಟಿಃ ಪುನಃ ಪ್ರಕಟಿತ. ಅಪಿ ಚ BWF ಬ್ಯಾಡ್ಮಿಂಟನ್ ವಿಶ್ವಸ್ಪರ್ಧಾ ನವದಿಲ್ಯಾಂ ಪ್ರಾರಬ್ಧ. ಭಾರತಸ್ಯ MR ಅರ್ಜುನ ಹರಿಹರನ್ ಅಂಸಾಕರುಣನ್ ಇತ್ಯೇತಯೋಃ ಪುರುಷಯುಗಲಂ ದ್ವಿತೀಯ ಚರಣೆ ಪ್ರವಿಷ್ಟಂ. ಅಥ ವಾರ್ತಾಃ ವಿಶದೀಕೃತ್ಯ. ವಿಕಸಿತ ಭಾರತಸ್ಯ ಲಕ್ಷ್ಯ ಪ್ರಾಪ್ತಯೇ ಸರ್ವಕಾರೇಣ ಶೀಘ್ರಮೇವ ವಿತ್ತಕೋಶ ಕ್ಷೇತ್ರೆ ಕಾಚಿತ್ ಉಚ್ಚಾಧಿಕಾರ ಸಮಿತಿಃ ನಿರ್ಮಾಸ್ಯತೆ. ಕೇಂದ್ರೀಯ ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್ ಇತ್ಯಶಾ ಅದ್ಯ ನವದಿಲ್ಯಾಂ ದ್ವಿದಿವಸೀಯ ಸಾರ್ವಜನಿಕ ಕ್ಷೇತ್ರೀಯ ಬ್ಯಾಂಕ್ ಸಮ್ಮೇಳನಸ್ಯ ಉದ್ಘಾಟನಂ ಕೃತ್ವಾ ಏತತ್ ಘೋಷಿತವತಿ. ಸಾ ಪ್ರತಿಪಾದಿತವತಿ ಯತ್ ಏಷಾ ಸಮಿತಿಃ ವಿವಿಧ ವಿಷಯಾನ್ ವಿಚಾರ್ಯ ವಿತ್ತಕೋಶೀಯ ಪರಿಷ್ಕಾರಾಣಾಂ ಭಾವಿ ದಿಶಂ ನಿರ್ಧಾರಯಿಷ್ಯತಿ. ವಿತ್ತಮಂತ್ರಿಣಾ ಆಶಾ ಪ್ರಕಟೀಕೃತ ಯತ್ ಅಸ್ಮಿನ್ ಸಮ್ಮೇಳನೆ ಸಂಜಾತಾನಾಂ ಪರಿಚರ್ಚಾನಾಂ ನಿಷ್ಕರ್ಷಾಃ ವಿತ್ತಕೋಶಾಣಾಂ ಭಾವಿ ಭೂಮಿಕಾಯಾಃ ವಿಷಯೇ ಸಂಸ್ತುತಿ ನಿರ್ಮಾಣೆ ಚ ಸಮಿತ್ಯೈ ಮಹತ್ವಪೂರ್ಣಾನ್ ದೃಢ ಪರಾಮರ್ಶಾನ್ ಪ್ರದಾಸ್ಯಂತಿ. ಸಾ ನ್ಯಗಾದೀತ್ ಯತ್ ಭಾರತೀಯ ವಿತ್ತಕೋಶಾಃ ಸಂಪ್ರತಿ ಸುದೃಢಸ್ಥಿತೌ ಸಂತಿ ಯತ್ರ ಅನುತ್ಪಾದಕ ಪರಿಸಂಪತ್ತಯಃ ಸ್ವಕೀಯ ನ್ಯೂನತಮಸ್ತರೆ ವರ್ತಂತೆ. ಯಾ ಸ್ಥಿತಿ ಅಗ್ರೆ ಪರಿಷ್ಕಾರಾಣಾಂ ಕೃತೆ ದೃಢಾಧಾರಂ ಪ್ರದಾಸ್ಯತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಸ್ಪಷ್ಟೀಕೃತವಾನ್ ಯತ್ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಕುಶಲ ನೇತೃತ್ವೇ ಸರ್ವಕಾರೇಣ ಸ್ವತಂತ್ರ

0: ಪ್ರಶಾಸನಂ ದುರ್ಘಟನಾಗ್ರಸ್ತೆಭ್ಯಃ ಸಹಾಯಂ ಪ್ರದಾತುಂ ಸರ್ವವಿಧ ಪ್ರಕಾರೇಣ ಪ್ರಯತತೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಸಹಾಯತಾ ಕೋಶಾತ್ ಮೃತಕಾನಾಂ ಪರಿಜನೇಭ್ಯಃ ಲಕ್ಷದ್ವಯ ರೂಪ್ಯಕಾಣಾಂ ಅಥ ಚ ವ್ರಣಿತೇಭ್ಯಃ ಪಂಚಾಶತ ಸಹಸ್ರ ರೂಪ್ಯಕಾಣಾಂ ಅನುಗ್ರಹ ಧನರಾಶೇಃ ಪ್ರಘೋಷಣಂ ಕೃತಂ. ಭಾರತಂ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಪರಿಕಲ್ಪನೆಯ ನಿರ್ದೇಶಿತಾಂ ಜನಕೇಂದ್ರಿತಾಂ ಮಾನವ ಪ್ರಧಾನಾಂ ಚ ದೃಷ್ಟಿಂ ಪ್ರತಿ ಸ್ವಪ್ರತಿಬದ್ಧತಾಂ ಪುನಃ ಪ್ರಾಕಟಯತ್. ವಿದೇಶ ಮಂತ್ರಾಲಯಸ್ಯ ಆರ್ಥಿಕ ಸಂಬಂಧ ಸಚಿವಃ ಸುಧಾಕರ ದಲೇಲಾ ಇತ್ಯೇಷಃ ಅದ್ಯ ಉಕ್ತವಾನ್ ಯತ್ ಭಾರತೇನ ಸ್ವೀಯ ಬ್ರಿಕ್ಸ್ ಇತ್ಯಸ್ಯ ಅಧ್ಯಕ್ಷತಾವಧೌ ಸಾಮೂಹಿಕ ಪ್ರಯತ್ನಾನಾಂ ಕೇಂದ್ರೆ ಜನಾಃ ಸ್ಥಾಪಿತಾಃ. ನವದಿಲ್ಲ್ಯಾಂ ಆಯೋಜಿತಂ ಅಸ್ಯ ವರ್ಷಸ್ಯ ಬ್ರಿಕ್ಸ್ ನಾಗರಿಕ ಮಂಚಂ ಸಂಬೋಧಯನ್ ಅಸೌ ಏತತ್ ಉಕ್ತವಾನ್. ಅಸೌ ಅವದತ್ ಯತ್ ಅಧ್ಯಕ್ಷತಾವಸರೆ ವಿಭಿನ್ನೇಷು ನಗರೇಷು ಪಂಚಾಶದಧಿಕತ್ರಿಶತಾಧಿಕಾನಿ ಉಪವೇಶನಾನಿ ಸಂಪನ್ನಾನಿ ಯೈಃ ವಿಭಿನ್ನೇಷು ಕ್ಷೇತ್ರೇಷು ಮಹತ್ವಪೂರ್ಣಾಃ ಪರಿಣಾಮಾಃ ಪ್ರಾಪ್ತಾಃ. ಅಸೌ ಅಗ್ರೆ ಉಕ್ತವಾನ್ ಯತ್ ಏತೈಃ ಉಪವೇಶನೈಃ ಬ್ರಿಕ್ಸ್ ಇತ್ಯಸ್ಯ ತ್ರಯಾಣಾಂ ಆಧಾರಸ್ತಂಭಾನಾಂ ರಾಜನೈತಿಕ ಸುರಕ್ಷಾ ಸಹಯೋಗಃ ವಿತ್ತೀಯ ಸಹಯೋಗಃ ಪ್ರತಿಜನ ಮಧ್ಯೆ ಪಾರಸ್ಪರಿಕ ಸಹಭಾಗಿತಾ ಚೇತ್ಯೇತೇಷಾಂ ಮಧ್ಯೆ ಪರಸ್ಪರ ಸಹಯೋಗಃ ಇತೋಪಿ ಸುದೃಢಃ ಅಭವತ್. ಅಸ್ಯ ವರ್ಷಸ್ಯ ಬ್ರಿಕ್ಸ್ ನಾಗರಿಕ ಮಂಚಮಿತ್ಯಸ್ಯ ವಿಷಯೆ ಶ್ರೀದಲೀಲಾ ಉಕ್ತವಾನ್ ಯತಸ್ಮಾದ್ ಆಯೋಜನಾತ್ ಪ್ರಾಪ್ತಾಃ ಪರಾಮರ್ಶಾಃ ಅಸ್ಮಿನ್ ವರ್ಷೇ ಆಯೋಜ್ಯಮಾನಾಯ ಬ್ರಿಕ್ಸ್ ನೇತೃಣಾಂ ಶಿಖರ ಸಮ್ಮೇಳನಾಯ ಉಪಯೋಗಿನಃ ಭವಿಷ್ಯಂತಿ. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಸ್ಪರ್ಧಾಯಾಂ ಭಾರತೀಯ ಯುಗಲಂ ಎಂಆರ್ ಅರ್ಜುನಃ ಸಹೈವ ಹರಿಹರನ್ ಅಂಸಾಕರುಣಂ ಚ ನವದಿಲ್ಲ್ಯಾಂ ಪುರುಷಯುಗಲವರ್ಗಸ್ಯ ದ್ವಿತೀಯ ಚರಣೆ ಪ್ರವಿಷ್ಟವಂತೌ ಇತಿ ವಾರ್ತಾಃ.
1: ಸ್ನೇಹಿತರೆ, ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಜೊತೆ ಇದ್ದೀನಿ ತೇಜಸ್ವಿನಿ. ಪಿಸುಮಾತು ಕೇಳಲು ಸಣ್ಣದಾಗಿದ್ರೂ ಇದರ ಭಾವನೆ ತುಂಬಾನೇ ದೊಡ್ಡದು. ಜೋರಾಗಿ ಹೇಳಲಾಗದ ಆದರೆ ಮನಸ್ಸಿನ ಆಳದಲ್ಲಿ ಹುದುಗಿರುವ ಪ್ರೀತಿ, ರಹಸ್ಯ ಮತ್ತು ಮೌನಕ್ಕೆ ಕೊಡುವ ಧ್ವನಿಯೇ ಪಿಸುಮಾತು. ಈ ಪಿಸುಮಾತಿನ ಕುರಿತು ಒಂದಷ್ಟು ಮಾತು ಇಂದಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ.

ದೊಡ್ಡ ಧ್ವನಿಯಲ್ಲಿ ಹೇಳಲಾಗದ ಮಾತುಗಳು ಒಂದು ಸಣ್ಣ ಪಿಸುಮಾತಿನ ಮೂಲಕ ನೇರವಾಗಿ ಹೃದಯವನ್ನ ತಲುಪುತ್ತವೆ. ರಾತ್ರಿಯ ಶಾಂತ ವಾತಾವರಣದಲ್ಲಿ ಅಥವಾ ಮುಂಜಾನೆಯ ತಂಗಾಳಿಯಲ್ಲಿ ಕೇಳುವ ಪಿಸುಮಾತು ನಮಗೆ ಒಂಟಿತನವನ್ನ ಮರೆಸಿ ಯಾರೋ ಒಬ್ರು ನಮ್ಮೊಂದಿಗಿದ್ದಾರೆ ಎನ್ನುವ ಆಪ್ತತೆಯ ಭಾವವನ್ನ ಮೂಡಿಸುತ್ತೆ ಈ ಪಿಸುಮಾತು.

0: ಹೋಗಿಬಹುದು, ಆದರೆ ಪಿಸುಮಾತುಗಳು ಹುಟ್ಟು ಹಾಕಿದ ಆಪ್ತತೆ ಸದಾ ಉಳಿಯತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಯಾರಿಗೂ ಹೇಳದ, ಕೇವಲ ತಮಗೆ ಮಾತ್ರ ಗೊತ್ತಿರುವ ಒಂದು ಮಧುರವಾದ ಪಿಸುಮಾತಿರುತ್ತೆ. ಅದು ಹಳೆ ನೆನಪಿರಬಹುದು, ಮುದ್ದಾದ ಪ್ರೀತಿ ಇರಬಹುದು, ಅಥವಾ ಭವಿಷ್ಯದ ಕನಸಿರಬಹುದು. ಒಟ್ಟಿನಲ್ಲಿ ಪಿಸುಮಾತು ಆಪ್ತತೆಯ ಭಾವವನ್ನು ಮೂಡಿಸುತ್ತೆ ಅಂತ ಹೇಳ್ತಾ ಇಂದಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ತೇಜಸ್ವಿನಿ, ಕೇಳ್ತಾರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:49:46. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ, ಮೇಲ್ಮನೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಹೋಟೆಲ್ಗಳ ಅಡುಗೆ ಕೋಣೆಗೆ ಸಿಸಿ ಕ್ಯಾಮೆರಾ ಕಡ್ಡಾಯ, ಆರೋಗ್ಯ ಸಚಿವ ಯುಟಿ ಖಾದರ್. ನೈಸ್ ಯೋಜನೆ ಸ್ವಾಧೀನಪಡಿಸಿಕೊಳ್ಳಲು ಯತ್ನ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಸ್ವಾತಂತ್ರ್ಯ ದಿನದಂದು ದಾಖಲೆ ಪ್ರಮಾಣದಲ್ಲಿ ಎಚ್ಎಂಟಿ ಕೈಗಡಿಯಾರ ಮಾರಾಟ, 35 ಲಕ್ಷ ರೂಪಾಯಿ ವಹಿವಾಟು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸುಪ್ರೀಂಕೋರ್ಟ್ ಸೂಚನೆ, ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ ಮಾಡಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ಸ್ಪಷ್ಟಪಡಿಸಿದ್ದಾರೆ. ಮೇಲ್ಮನೆಯಲ್ಲಿಂದು ನಡೆದ ಪ್ರಶ್ನೋತ್ತರ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯೆ ಬರ್ಕೀಸ್ ಬಾನು ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಶಾಲೆಗೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ಆಕರ್ಷಿಸಲು ಸರ್ಕಾರ ಶೂ ಹಾಗೂ ಸಾಕ್ಸ್ ನೀಡುತ್ತಿದೆ. ಇದರ ವಿತರಣೆಗೆ ನೋಡಲ್ ಅಧಿಕಾರಿ ನೇಮಿಸಿ ಸಮಸ್ಯೆ ಬಗೆಹರಿಸಲಾಗುವುದೆಂದು ಸದನದಲ್ಲಿ ಭರವಸೆ ನೀಡಿದ್ದಾರೆ. ವಿಧಾನಸಭೆಯಲ್ಲಿಂದು ಹನೂರು ಶೂಟೌಟ್ ಪ್ರಕರಣ ಹಾಗೂ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರ ಪ್ರತಿಧ್ವನಿಸಿತು. ಭೋಜನ ವಿರಾಮದ ಬಳಿಕ ಸದನ ಸೇರಿದಾಗ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯುವಂತೆ ಆಗ್ರಹಿಸಿದರು. ಈ ವೇಳೆ ಸರ್ಕಾರದ ಪರವಾಗಿ ಉತ್ತರಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮರ್ಪಕ ಉತ್ತರ ನೀಡಲು ಸರ್ಕಾರ ಸಿದ್ದವಿದೆ. ರಾಜ್ಯದಲ್ಲಿ ಬರಗಾಲ, ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಈ ಕುರಿತಂತೆ ಚರ್ಚೆ ನಡೆಸಿ ಎಂದು ಪ್ರತಿಪಕ್ಷಗಳ ವಿರುದ್ದ ಅಸಮಾಧಾನ ಹೊರಹಾಕಿದರು. ಗದ್ದಲ ಮುಂದುವರೆದಾಗ ಸಭಾಧ್ಯಕ್ಷರು ಕಲಾಪವನ್ನು ಮುಂದೂಡಿದರು. ಬಳಿಕ ಸದನ ಸೇರಿದರೂ ಪ್ರತಿಪಕ್ಷಗಳ ಸದಸ್ಯರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿದರು. ರಾಜ್ಯಾದ್ಯಂತ ಆಹಾರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಿಜಿಗಳು, ಹಾಸ್ಟೆಲ್ಗಳು, ಕ್ಯಾಟರಿಂಗ್ ಸೇವೆಗಳು, ಆಹಾರ ಗುಣಮಟ್ಟದ ಪರಿಶೀಲನೆ ನಡೆಸಲಾಗುವುದೆಂದು ಹೇಳಿದ್ದಾರೆ. ಪಿಜಿಗಳಲ್ಲಿ ಸ್ವಚ್ಛತೆ ಕಾಪಾಡುವಂತೆ ತಿಳಿಸಿದ ಅವರು, ತಪ್ಪು ಮಾಡಿದರೆ ಕ್ಷಮಿಸುವ ಮಾತೇ ಇಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಾರ್ವಜನಿಕರು ದೂರು ನೀಡಲು ಅನುಕೂಲವಾಗುವಂತೆ ಹೋಟೆಲ್ಗಳು ಮತ್ತು ಮೆಡಿಕಲ್ ಸ್ಟೋರ್ಗಳಲ್ಲಿ ಕ್ಯೂಆರ್ ಕೋಡ್ ವ್ಯವಸ್ಥೆ ಪರಿಚಯಿಸಲಾಗುವುದು.

0: ಹೋಟೆಲ್ಗಳ ಅಡುಗೆ ಕೋಣೆಯಲ್ಲಿ ಸಿಸಿ ಕ್ಯಾಮೆರಾ ಕಡ್ಡಾಯ ಮಾಡಲಾಗುವುದೆಂದು ಹೇಳಿದ್ದಾರೆ. ಇದೇ ವೇಳೆ ಪಾನ್ ಗುಟ್ಕಾ ಬ್ಯಾನ್ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು ಆದೇಶ ಹಿಂಪಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ನಿಷೇಧ ಮಾಡಿದರೆ ಅಡಿಕೆ ಬೆಳೆಗಾರರಿಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ತಿಳಿಸಿದ್ದಾರೆ. ನೈಸ್ ಯೋಜನೆಯನ್ನು ನೈಸ್ ಕಂಪನಿಯಿಂದ ಸ್ವಾಧೀನಪಡಿಸಿಕೊಳ್ಳಲು ಯತ್ನಿಸಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಹಾಸನದ ಹೊಳೆ ನರಸೀಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಕುರಿತಂತೆ ಹೋರಾಟ ಮುಂದುವರಿಸಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ. ನೈಸ್ ರಸ್ತೆಯಲ್ಲಿ ಅಕ್ರಮವಾಗಿ ಟೋಲ್ ಸಂಗ್ರಹ ಮಾಡಲಾಗುತ್ತಿದ್ದು ಇದೊಂದು ದೊಡ್ಡ ಹಗರಣ ಎಂದು ದೂರಿದ್ದಾರೆ. ನೈಸ್ ಸಮೀಪವಿರುವ ಬೆಲೆಬಾಳುವ ಭೂಮಿಯನ್ನು ಒತ್ತುವರಿ ಮಾಡಲು ಎಲ್ಲರೂ ಒಂದಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ವಂದೇ ಮಾತರಂ ದೇಶಭಕ್ತಿ ಗೀತೆ ನಿಲ್ಲಿಸಲು ಹೇಳಿದ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ವಿರುದ್ದ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿಯ ಸರೋವರದಲ್ಲಿ ಮೀನುಗಳ ಸಾವುಗಳ ಕುರಿತು ರಾಷ್ಟೀಯ ಹಸಿರು ನ್ಯಾಯಮಂಡಳಿ ರಾಜ್ಯ ಸರ್ಕಾರ ಮತ್ತು ಇತರ ನಾಲ್ಕು ಅಧಿಕಾರಿಗಳಿಂದ ಪ್ರತಿಕ್ರಿಯೆ ಕೋರಿದೆ. ಜನವರಿ 29ರಂದು ನಡೆದ ಈ ಘಟನೆಯಲ್ಲಿ ಕೊಳಚೆ ನೀರು, ಪುರಸಭೆಯ ತ್ಯಾಜ್ಯದಿಂದ ನೀರು ಕಲುಷಿತಗೊಂಡು ಆಮ್ಲಜನಕ ಕ್ಷೀಣಿಸಿದ ಪರಿಣಾಮ ಮೀನುಗಳು ಸಾವನ್ನಪ್ಪಿವೆ ಎಂದು ಅರ್ಜಿದಾರರು ಆರೋಪಿಸಿದ್ದಾರೆ. ಈ ಆರೋಪಗಳು ಪರಿಸರಕ್ಕೆ ಸಂಬಂಧಿಸಿದ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ರಾಷ್ಟೀಯ ಹಸಿರು ನ್ಯಾಯಮಂಡಳಿ ಅಭಿಪ್ರಾಯಪಟ್ಟಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ದಾಖಲೆಯ ಪ್ರಮಾಣದಲ್ಲಿ ಎಚ್ಎಂಟಿ ಕೈಗಡಿಯಾರಗಳ ಮಾರಾಟವಾಗಿದೆ. ಒಂದೇ ದಿನ ಸುಮಾರು 35 ಲಕ್ಷ ರೂಪಾಯಿಗೂ ಹೆಚ್ಚು ವಹಿವಾಟು ನಡೆದಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಎಚ್ಎಂಟಿ ಗಡಿಯಾರಗಳ ಬಗ್ಗೆ ಜನರಲ್ಲಿ ಇವತ್ತಿಗೂ ಅಭಿಮಾನ ಹಾಗೂ ಗೌರವವಿದೆ. ಎಚ್ಎಂಟಿ ಗಡಿಯಾರ ಕಟ್ಟುವುದು ಎಂದರೆ ಹೆಮ್ಮೆ ಮತ್ತು ಪ್ರತಿಷ್ಠೆಯ ವಿಷಯವಾಗಿತ್ತು. ಆ ವೈಭವವನ್ನು ಮರಳಿ ತರುವುದು ತಮ್ಮ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಕಾರ್ಖಾನೆಗೆ ಮರುಜೀವ ನೀಡುವ ಕುರಿತಂತೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ಮಾತುಕತೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನದಿ ನೀರು ಹಂಚಿಕೆ ಕುರಿತು CWOMA ಆದೇಶ ಪಾಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕಾವೇರಿ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ನೂರಾರು ರೈತರು, ಕನ್ನಡಪರ ಸಂಘಟನೆಗಳು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹೋರಾಟ ನಡೆಸಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ ನಡೆಸಿದ್ದಾರೆ. ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಬಿಜೆಪಿ ನಡೆಸುತ್ತಿದ್ದ ಪ್ರತಿಭಟನೆ ವೇಳೆ ಟೈರ್ಗೆ ಬೆಂಕಿ ಹಚ್ಚುವ ವಿಚಾರದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದು ತಳ್ಳಾಟ ನಡೆದಿದೆ. ಈ ವೇಳೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಮಣಿ ಎಂಬುವರ ಕೈಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮತ್ತೊಂದೆಡೆ ಮಂಡ್ಯದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ರೈತ ಸಂಘಟನೆಗಳು ಸುಪ್ರೀಂಕೋರ್ಟ್ನಲ್ಲಿ ಸಮರ್ಥ ವಾದ ಮಂಡಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದೆಂದು ಆಗ್ರಹಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಹೈಕಮಾಂಡ್ ಪಾತ್ರವಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ನೇಮಿಸಿದ ಎಸ್ಐಟಿ ತನಿಖೆಯಲ್ಲಿ ಹಣ ದುರುಪಯೋಗ ಸಾಬೀತಾಗಿದೆ. ಆದರೂ ಮತ್ತೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿದ್ದರ ಉದ್ದೇಶ ಏನು ಎಂದು ಪ್ರಶ್ನಿಸಿದ್ದಾರೆ. ಈ ಹಣ ತೆಲಂಗಾಣ ಚುನಾವಣೆ ಹಾಗೂ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಕೆಯಾಗಿದೆ ಎಂದು ಆಪಾದಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರತಿಕ್ರಿಯೆಯ ಫಲಿತಾಂಶ ಆಘಾತಕಾರಿಯಾಗಿದೆ ಎಂದು ರಾಜ್ಯದ ವಿವಿಧ ನಾಗರಿಕ ಸಂಘಟನೆಗಳು ಹಾಗೂ ಒಕ್ಕೂಟಗಳು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿವೆ. ಪತ್ರದಲ್ಲಿ ರಾಜ್ಯದಲ್ಲಿ 1 ಕೋಟಿ 900,000 ಮತದಾರರು ಎಎಸ್ಡಿಡಿಒ ಪಟ್ಟಿಯಲ್ಲಿದ್ದಾರೆ. ರಾಜ್ಯದ 3,000 ಬೂತ್ಗಳಲ್ಲಿ ಹೆಸರು ಅಳಿಸಿ ಹಾಕಿದ ಪ್ರಮಾಣ ಶೇಕಡ 60%ಕ್ಕಿಂತ ಹೆಚ್ಚಿದೆ. ಇದು ರಾಜ್ಯದ ಜನರಿಗೆ ಮಾಡಿದ ಅನ್ಯಾಯವಾಗಿದೆ ಎಂದು ಪತ್ರದಲ್ಲಿ ದೂರಿದೆ. ರಾಜ್ಯದಲ್ಲಿ ಇಂತಹ ಅನ್ಯಾಯ ನಡೆಯಲು ಅವಕಾಶ ನೀಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮನವಿ ಮಾಡಿದೆ. ಮುಂಬರುವ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ನೂತನ ರಾಷ್ಟೀಯ ಪದಾಧಿಕಾರಿಗಳ ಪಟ್ಟಿಯನ್ನು ಪ್ರಕಟಿಸಿದೆ. ರಾಜ್ಯದ ಪ್ರೊಫೆಸರ್ ಎಂ ನಾಗರಾಜ್ ಅವರಿಗೆ ರಾಷ್ಟೀಯ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ. ಪಕ್ಷದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಎಲ್ ಸಂತೋಷ್ ಅವರನ್ನು ಮುಂದುವರೆಸಲಾಗಿದೆ. ಸ್ಮೃತಿ ಇರಾನಿ ಅವರನ್ನು ಪಕ್ಷದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಸ್ಥಗಿತಗೊಳಿಸಲಾಗಿದ್ದ ಗುಂತಕಲ್ ಚಿಕ್ಕಜಾಜೂರು ರೈಲಿನ ನಿಲುಗಡೆಯನ್ನು ಚಿತ್ರದುರ್ಗ ಜಿಲ್ಲೆಯ ತಳಕು ರೈಲ್ವೆ ನಿಲ್ದಾಣದಲ್ಲಿ ಅಧಿಕೃತವಾಗಿ ಪುನರಾರಂಭಿಸಲಾಗಿದೆ. ಕಳೆದ ಒಂದು ವರ್ಷದ ಅವಧಿಯಲ್ಲಿ ಗದಗ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ, ಮೋಸ, ವಂಚನೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಜಿಲ್ಲೆಯ ಪೊಲೀಸರು 3,68,00,000 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ, ವಾಹನ, ನಗದು, ಮೊಬೈಲ್ ಸೇರಿದಂತೆ ಇತರೆ ಬೆಲೆ ಬಾಳುವ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 107 ಗ್ರಾಮ ಪಂಚಾಯಿತಿಗಳಲ್ಲಿ ಹಾಗೂ ನಗರ ವ್ಯಾಪ್ತಿಯಲ್ಲಿ 63ರಂತೆ ಒಟ್ಟಾರೆ 170 ಭಾರತ್ ಜೋಡೋ ಯುವಜನರ ಸಂಘಗಳನ್ನು ರಚಿಸಲು ಉದ್ದೇಶಿಸಲಾಗಿದೆ. ಜಿಲ್ಲೆಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳ ರಚನೆಗೆ ಆನ್ಲೈನ್ ಮೂಲಕ ಸದಸ್ಯತ್ವ ನೋಂದಣಿ ಪ್ರಾರಂಭವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ. ಮೇಲ್ಮನೆಯಲ್ಲಿ ಸಚಿವ ಮಧುಬಂಗಾರಪ್ಪ ಸ್ಪಷ್ಟನೆ. ಹೋಟೆಲ್ಗಳ ಅಡುಗೆ ಕೋಣೆಗೆ ಸಿಸಿ ಕ್ಯಾಮೆರಾ ಕಡ್ಡಾಯ, ಆರೋಗ್ಯ ಸಚಿವ ಯುಟಿ ಖಾದರ್. ನೈಸ್ ಯೋಜನೆ ಸ್ವಾಧೀನಪಡಿಸಿಕೊಳ್ಳಲು ಯತ್ನ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಸ್ವಾತಂತ್ರ್ಯ ದಿನದಂದು ದಾಖಲೆ ಪ್ರಮಾಣದಲ್ಲಿ ಎಚ್ಎಂಟಿ ಕೈಗಡಿಯಾರ ಮಾರಾಟ, 35,00,000 ರೂಪಾಯಿ ವಹಿವಾಟು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸುಪ್ರೀಂಕೋರ್ಟ್ ಸೂಚನೆ, ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ, ಎಲ್ಲರಿಗೂ ಸಹ ಶುಭ ಸಂಜೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಗಡಿಯಾರದಲ್ಲಿ ಸಮಯ ಸರಿಯಾಗಿ 6:50. ಇಡೀ ದಿನದ ಓಡಾಟ ಜಂಜಾಟಗಳನ್ನೆಲ್ಲ ಮುಗಿಸಿ ಮನೆ ಸೇರುವಂತಹ ಸಂಭ್ರಮದಲ್ಲಿರುವಂತಹ ಎಲ್ಲರಿಗೂ ಈ ಸಂಜೆ ತುಂಬಾ ಹಿತವಾಗಿರಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ನಾವು ದಿನವಿಡೀ ಯಾವುದೋ ಒಂದು ದೊಡ್ಡ ಗೆಲುವು, ದೊಡ್ಡ ಖುಷಿಗಾಗಿ ಕಾಯ್ತಾ ಇರ್ತೀವಲ್ವ, ಆದರೆ ನಿಜವಾದಂತಹ ಜೀವನ ಇರುವಂತಹದ್ದೇ ನಮಗೆ ಅರಿವಿಲ್ಲದೆ ಸಿಗುವಂತಹ ಸಣ್ಣ ಸಣ್ಣ ಖುಷಿಗಳಲ್ಲಿ. ಅದಕ್ಕೋಸ್ಕರ ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಸಣ್ಣ ಸಣ್ಣ ಖುಷಿಗಳು. ನಿಮ್ಮ ಇಡೀ ದಿನದಲ್ಲಿ ಮುಖದಲ್ಲಿ ನಗು ತರಿಸಿದಂತಹ ಆ ಪುಟ್ಟ ವಿಷಯ ಯಾವುದು ಅನ್ನೋದನ್ನು ನೆನಪು ಮಾಡಿಕೊಳ್ಳಿ. ಜೊತೆಗೆ ಈ ಮಧುರವಾದಂತಹ ಹಾಡನ್ನು ಸಹ ಆಸ್ವಾದಿಸಿ ಅಂತ ಹೇಳ್ತಾ ಉಲ್ಲಾಸ ಉತ್ಸಾಹ ಚಲನಚಿತ್ರದ ಈ ಒಂದು ಹಾಡುಮೂಡಿ ಬರ್ತಾ ಇದೆ. ಸೋನು ನಿಗಮ್ ಅವರು ಧ್ವನಿಯಾಗಿದ್ದಾರೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ರಚನೆಯಲ್ಲಿ, ಜಿ ವಿ ಪ್ರಕಾಶ್ ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:02. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಸಣ್ಣ ಸಣ್ಣ ಆಸೆಗಳ ಬಗ್ಗೆ, ಸಣ್ಣ ಸಣ್ಣ ಖುಷಿಗಳ ಬಗ್ಗೆ. ಒಂದ್ಸಲ ಯೋಚನೆ ಮಾಡಿ ನೋಡಿ, ಬೆಳಗ್ಗೆ ಹೊರಟಾಗ ಸಿಗುವಂತ ಎಲ್ಲಾ ಗ್ರೀನ್ ಸಿಗ್ನಲ್ಗಳು, ಕಚೇರಿಯ ಕೆಲಸದ ನಡುವೆ ಯಾರೋ ಪ್ರೀತಿಯಿಂದ ತಂದುಕೊಟ್ಟಂತಹ ಒಂದು ಬಿಸಿ ಬಿಸಿ ಕಾಫಿ ಅಥವಾ ಟೀ, ಇಲ್ಲಾಂತಂದ್ರೆ ಕಷ್ಟದ ಸಮಯದಲ್ಲಿ ಹಳೆ ಫ್ರೆಂಡಿಂದ ಬರುವಂತಹ ಹೇಗಿದೆಯಾ ಅನ್ನುವಂತಹ ಒಂದು ಮೆಸೇಜ್, ಇವೆಲ್ಲ ಎಷ್ಟು ಸಣ್ಣ ವಿಷಯಗಳಲ್ವಾ? ಆದರೆ ಆ ಕ್ಷಣಕ್ಕೆ ಮನಸ್ಸಿಗೆ ಸಿಗುವಂತಹ ನಿರಾಳತೆ, ಆ ಮುಖದಲ್ಲಿ ಅರಳುವಂತಹ ನಗು ಯಾವುದಕ್ಕೂ ಸಹ ಕಮ್ಮಿ ಇಲ್ಲ. ದೊಡ್ಡ ಸಂತೋಷಗಳು ಅಪರೂಪಕ್ಕೆ ಬರಬಹುದು, ಆದರೆ ಈ ಸಣ್ಣ ಖುಷಿಗಳಿದಾವಲ್ಲ, ನಮ್ಮ ದಿನವನ್ನು ಪ್ರತಿ ಕ್ಷಣವೂ ಸಹ ಜೀವಂತವಾಗಿರಿಸುತ್ತೆ. ಈ ಸುಂದರ ಸಂಜೆಯನ್ನು ಮತ್ತೊಂದು ಚಂದದ ಹಾಡಿನ

ಮುಖಾಂತರ ಇನ್ನಷ್ಟು ಆಪ್ತವಾಗಿಸೋಣ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮೂಡಿ ಬರ್ತಾ ಇದೆ ಶ್ರೇಯಾ ಘೋಷಾಲ್ ಅವರದನಿಯಾಗಿರುವಂತಹ ಪಂಚರಂಗಿ ಚಲನಚಿತ್ರದ ಈ ಒಂದು ಹಾಡು ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ರಚನೆಯಲ್ಲಿ, ಮನೋಮೂರ್ತಿಯವರ ಸಂಗೀತ ಸಂಯೋಜನೆಯಲ್ಲಿ.

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ನುಲಿಯಲಿ ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನ ಬಿಲ್ಲಾಗಿ ಮ್ಯೂಸಿಕಲ್ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ
1: ಟ್ಯೂನ್ ಮಾಡಿ 101.3 ಎಫ್ಎಂ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:14 ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇವತ್ತು ನಾವು ಮಾತಾಡ್ತಾ ಇರುವಂತಹದ್ದು ನಮ್ಮ ದಿನವನ್ನ ಸುಂದರವಾಗಿಸುವಂತಹ ಸಣ್ಣ ಸಣ್ಣ ಖುಷಿಗಳ ಬಗ್ಗೆ. ಮನೆಗೆ ಹೋದ ತಕ್ಷಣ ಪುಟ್ಟ ನಗುವಿನ ಮಗುವಿನ ನಗು, ಬೀದಿಯಲ್ಲೊಂದು ಗಿಡದಲ್ಲಿ ಹೊಸದಾಗಿ ಅರಳಿದಂತಹ ಹೂವು, ಅಥವಾ ಕಿಟಕಿಯ ಹೊರಗೆ ತಂಪಾಗಿ ಬೀಸುವಂತಹ ತಂಗಾಳಿ, ಇವೆಲ್ಲವೂ ಸಹ ಪ್ರಕೃತಿ ಮತ್ತು ಬದುಕು ನಮಗೆ ನೀಡಿರುವಂತಹ ಒಂದು ಪುಟ್ಟ ಪುಟ್ಟ ಉಡುಗೊರೆಗಳು ಅಂತ ನಾವು ಭಾವಿಸಬಹುದು. ನಾವು ಬರೀ ಗುರಿಗಳ ಬೆನ್ನತ್ತಿ ಓಡುವಂತಹ ಸಂದರ್ಭದಲ್ಲಿ ಈ ಕ್ಷಣಗಳನ್ನು ಆಸ್ವಾದಿಸುವುದನ್ನೇ ಮರೆತು ಬಿಡ್ತೀವಿ. ಯಾಂತ್ರಿಕವಾದಂತಹ ಜೀವನದಲ್ಲಿ ಬದುಕ್ತಾ ಇದ್ದೀವಿ. ಈ ಸಣ್ಣ ಪುಟ್ಟ ಆಸೆಗಳ ಬಗ್ಗೆ, ಕ್ಷಣಗಳ ಬಗ್ಗೆ, ಅಥವಾ ಇಂತಹ ಒಂದು ಖುಷಿ ನೀಡುವಂಥ ವಿಚಾರಗಳ ಬಗ್ಗೆ ನಾವು ಗಮನನೇ ಕೊಡೋದಿಲ್ಲ. ಇವತ್ತು ಮನೆಗೆ ಹೋದ್ಮೇಲೆ ಒಂದು ಕೆಲಸ ಮಾಡಿ, ಏನಪ್ಪ ಅಂತಂದರೆ ಮೊಬೈಲ್ನ ಪಕ್ಕಕ್ಕಿಟ್ಟು ಮನೆಯವರ ಜೊತೆ ಒಂದು 10 ನಿಮಿಷ ಮನಸ್ಸು ಬಿಚ್ಚಿ ಮಾತಾಡಿ ನೋಡಿ. ಆ ಒಂದು 10 ನಿಮಿಷದ ಮಾತು ಆ ಇಡೀ ದಿನದ ಸುಸ್ತನ್ನೆಲ್ಲ ಮಾಯ ಮಾಡಿಬಿಡುತ್ತೆ. ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ಬಿಡಿ, ರೀಲ್ಸ್ ನೋಡಿಕೊಂಡು ಅಥವಾ ವೀಡಿಯೋಸ್ ನೋಡಿಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಮನೆಯವರ ಜೊತೆ ಮಾತಾಡಿ, ನಿಮ್ಮ ಸ್ನೇಹಿತರ ಜೊತೆ ಮಾತಾಡಿ. ಯಾವತ್ತೋ ತುಂಬ ದಿನಗಳ ನಂತರದಲ್ಲಿ ಯಾವುದೋ ಒಬ್ಬ ಗೆಳೆಯರಿಗೆ, ಗೆಳತಿಗೆ, ಗೆಳೆಯನಿಗೆ ಒಂದು ಸಂದೇಶ ಕಳಿಸ್ಬೇಕಾ, ಕಳಿಸ್ ನೋಡಿ. ಆ ಖುಷಿ ಮತ್ತೆಲ್ಲೂ ಸಹ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಎಸ್ ಈಗ ಸದ್ಯಕ್ಕೆ ಮುಂದಿನ ಗೀತೆ ಮುಡಿ ಬರ್ತಾ ಇದೆ. ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ದನಿಯಾಗಿರುವಂತಹ ಇಂತಿ ನಿನ್ನ ಪ್ರೀತಿಯ ಅನ್ನುವಂತಹ ಗೀತೆ ಫ್ರಮ್ ಏನು ಒಂಥರ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ.

7:24 ಆಗ್ತಾ ಇದೆ ಸ್ನೇಹಿತರೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ಆಪರೇಷನ್ ಅಲವೇಲಮ್ಮ ಚಲನಚಿತ್ರದ ಈ ಒಂದು ಗೀತೆ ಪ್ರೀತಿ ಭಾರದ್ವಾಜ್ ಮತ್ತು ಸಂಗಡಿಗರು ಧ್ವನಿಯಾಗಿದ್ರು. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ ರಚನೆ ಈ ಒಂದು ಹಾಡಿಗಿತ್ತು. ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ, ಸರ್ ಆಫೀಸಲ್ಲಿ ಮಾತಾಡಿ ಸುಸ್ತಾಗ್ಬಿಟ್ಟಿರುತ್ತೆ ಸರ್, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟರೆ ಸಾಕು, ಅದೇ ಅನಿಸುತ್ತೆ, ಅದೇ ನಮಗೆ ತುಂಬ ಖುಷಿಯಾದಂತಹ ಕ್ಷಣ ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮಾತಾಡಿ ಮಾತಾಡಿ ಅದರಲ್ಲೂ ಸಹ ಖುಷಿಯನ್ನು ಕಾಣಬೇಕು, ಅದು ಸಹ ಸಣ್ಣ ಸಣ್ಣ ಖುಷಿ, ಏನಂತೀರಾ? ಇನ್ನು ನಮ್ಮ ನೆಚ್ಚಿನ ಆಕಾಶವಾಣಿಗೆ ಶುಭ ಸಂಜೆ, ಥ್ಯಾಂಕ್ ಯು ಸೋ ಮಚ್ ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಿರೋದಕ್ಕೆ ಅಂತ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅನುಷಾ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ. ಈಗ ಸದ್ಯಕ್ಕೆ ಮತ್ತೊಂದು ಸುಮಧುರವಾಗಿರುವಂತಹ ಗೀತೆ ನಿಮಗೋಸ್ಕರ ಮುಡಿ ಬರ್ತಾ ಇರುವಂತಹದ್ದು. ಶ್ರೇಯಾ ಘೋಷಾಲ್ ಅವರು ಧ್ವನಿಯಾಗಿದ್ದಾರೆ. ಮುಗುಳು ನಗೆ ಚಲನಚಿತ್ರದ ಹಾಡು, ಯೋಗರಾಜ್ ಭಟ್ ಅವರ ಸಾಹಿತ್ಯ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಅನ್ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇವೆ. ಇಂಥ ಹಾಡುಗಳನ್ನ ಕೇಳ್ತಾ ಇದ್ರೆ ಮನಸ್ಸಿಗೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ ಅಂತ ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿ ಇಂದ ಕೆಂಪಣ್ಣ ವಾಡಪ್ಪಗೌಡ ಅವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಕಾರ್ಯಕ್ರಮವನ್ನ ಕೇಳ್ತಾ ರೀ. ಈಗ ಸದ್ಯಕ್ಕೆ ಸಮಯ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ಅಂತ ಹೇಳುವಂತಹ ಸಮಯ ಇದು, ಯಾಕೆಂದ್ರೆ ಗಡಿಯಾರದಲ್ಲಿ ಸರಿಯಾಗಿ 7:30 ಆಗ್ತಾ ಇದೆ. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಜೀವನ ಅನ್ನುವಂಥದ್ದು ದೊಡ್ಡ ಘಟನೆಗಳ ಸರಮಾಲೆ ಅನ್ನುವಂಥದ್ದಲ್ಲ. ಪ್ರತಿಯೊಂದು ದಿನವೂ ಸಹ ನಾವು ಕಲೆ ಹಾಕುವಂತಹ ಸಣ್ಣ ಸಣ್ಣ ಸಂತೋಷಗಳ ಸುಂದರವಾದಂತಹ ಸಂಗ್ರಹ. ನಿಮ್ಮ ಇವತ್ತಿನ ಸಂಜೆ ಹಾಗೆ ಮುಂಬರುವಂತಹ ರಾತ್ರಿ ಅತ್ಯಂತ ಶಾಂತಿಯುತವಾಗಿ ನೆಮ್ಮದಿಯಿಂದ ಕೂಡಿರಲಿ. ನಗ್ತಾ ಇರಿ, ಖುಷಿಯಾಗಿರಿ, ಯಾವಾಗಲೂ ಸಹ ಸಂತೋಷವಾಗಿರಿ ಅಂತ ಹೇಳ್ತಾ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಸ್, ಮತ್ತೆ ಸಿಗ್ತೀನಿ ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ 9:15 ಸುಕೋಂಕಿಪಲ್ ಕಾರ್ಯಕ್ರಮದಲ್ಲಿ. ಈಗ ಸದ್ಯಕ್ಕೆ ತುರ್ತಿನಲ್ಲಿ ಗೀಚಿದ ಅನ್ನುವಂತಹ ಈ ಒಂದು ಗೀತೆ ಮುಡಿ ಬರ್ತಾ ಇದೆ. ಸೋನು ನಿಗಮ್ ಅವರು ಈ ಒಂದು ಹಾಡಿಗೆ ಧನಿಯಾಗಿದ್ದಾರೆ. ಜೊತೆಗೆ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ರಚನೆ, ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:34:42. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳಿಂದ ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲ ಧ್ವಂಸ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಜೊತೆಗೆ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಭೆ, ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳ ಕಟ್ಟುನಿಟ್ಟಿನ ಪಾಲನೆಗೆ ಆದೇಶ. ಬಿಜೆಪಿಯಿಂದ ರಾಷ್ಟೀಯ ಪದಾಧಿಕಾರಿಗಳ ಘೋಷಣೆ, ಪಕ್ಷದ ಧುರೀಣ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಅಭಿನಂದನೆ. ವಿದ್ಯುನ್ಮಾನ ಘಟಕ ತಯಾರಿಕಾ ಯೋಜನೆಯಡಿ 7,877 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ಅನುಮೋದನೆ, ಅಶ್ವಿನಿ ವೈಷ್ಣವ್. ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, ಭಾರತೀಯ ಕ್ರೀಡಾಪಟುಗಳ ಶುಭಾರಂಭ. ವಾರ್ತೆಗಳ ವಿವರ. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳು ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲವನ್ನು ಧ್ವಂಸಗೊಳಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. 200ಕ್ಕೂ ಅಧಿಕ ಕಾರ್ಯನಿರ್ವಾಹಕರನ್ನು ವಶಕ್ಕೆ ಪಡೆಯುವ ಮೂಲಕ ಸರ್ಕಾರ ವೆಚ್ಚದಕಾರಿ ಆಕ್ರಮಣವನ್ನು ವಿಫಲಗೊಳಿಸಲಾಗಿದೆ ಎಂದು ಗೃಹ ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ್ದಾರೆ. ಭದ್ರತಾ ಪಡೆಗಳು 14 ರಾಜ್ಯಗಳ ವಿವಿಧ ತಾಣಗಳಲ್ಲಿ ಸಮನ್ವಯದ ಕಾರ್ಯಾಚರಣೆ ನಡೆಸುವ ಮೂಲಕ ಭಯೋತ್ಪಾದಕತೆ ವಿರುದ್ದ ಶೂನ್ಯ ಸಹನೆಯನ್ನು ಅತ್ಯುತ್ತಮವಾಗಿ ಪ್ರದರ್ಶಿಸಿದ್ದಾರೆ. ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಐಇಡಿ, ಪಾಕಿಸ್ತಾನ ಶಸ್ತಾಸ್ತ್ರ ಕಾರ್ಖಾನೆಗಳ ಗುರುತು ಇರುವ ಗ್ರೆನೇಡ್, ಪಿಸ್ತೂಲ್, ಸಜೀವ ಕಾರ್ಟ್ರಿಜ್, ಸಿಸಿ ಕ್ಯಾಮರಾ ಮೊದಲಾದವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಶಹಜಾದ್ ಭಟ್ಟಿ ಕಾರ್ಯಜಾಲ ವಿವಿಧ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿತ್ತು ಎಂದು ಅಮಿತ್ ಶಾ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಹಾಗೂ ಉನ್ನತ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳನ್ನು ಕಟ್ಟುನಿಟ್ಟಾಗಿ ಅನುಪಾಲನೆ ಮಾಡುವಂತೆ ಸಚಿವರು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಗೌಪ್ಯ ಕಾರ್ಯಾಚರಣೆ ವಿನ್ಯಾಸ, ಪ್ರತ್ಯೇಕತಾ ಕೊಠಡಿ ಸೇರಿದಂತೆ ಎಲ್ಲ ನವೀಕರಣ ಪ್ರಕ್ರಿಯೆಗಳನ್ನು ಸಮರೋಪಾದಿಯಲ್ಲಿ ಪೂರ್ತಿಗೊಳಿಸಿ ಅನುಷ್ಠಾನಗೊಳಿಸಬೇಕೆಂದು ಸೂಚಿಸಿದರು. ಎಲ್ಲ ಪರೀಕ್ಷಾ ಪ್ರಕ್ರಿಯೆಗಳ ಪರಿಪೂರ್ಣ ಪರಿಶೋಧನೆ ನಡೆಸಿ ಸರಿಪಡಿಸಲು ಕೈಗೊಳ್ಳಲಾದ ಕ್ರಮಗಳ ಬಗ್ಗೆ ವರದಿ ಸಲ್ಲಿಸಲು ಎನ್ಟಿಎಗೆ ಸಚಿವರು ನಿರ್ದೇಶಿಸಿದರು. ಸಂಪೂರ್ಣ ಪರೀಕ್ಷಾ ಪದ್ಧತಿಯಲ್ಲಿ ಸುಧಾರಣೆ ತಡುವ ನಿಟ್ಟಿನಲ್ಲಿ ಎನ್ಟಿಎ ಕೈಗೊಂಡ ಕ್ರಮಗಳನ್ನು ಅಧಿಕಾರಿಗಳು ಸಚಿವರಿಗೆ ವಿವರಿಸಿದರು. 50ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ಎನ್ಟಿಎಯಿಂದ ತೆಗೆದುಹಾಕಲಾಗಿದೆ. ವೃತ್ತಿಪರ ನಾಯಕತ್ವದ 10 ಸ್ಥಾನಗಳಿಗಾಗಿ ಜಾಹೀರಾತು ಹೊರಡಿಸಲಾಗಿದ್ದು ಸದ್ಯದಲ್ಲಿ ಭರ್ತಿ ಪ್ರಕ್ರಿಯೆ ನಡೆಯಲಿದೆ. ಸೈಬರ್ ಭದ್ರತೆ, ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹಾಗೂ ಇತರ ವಿಶೇಷ ವಲಯಗಳಿಗೆ ಸಂಬಂಧಿಸಿದಂತೆ ಖಾಸಗಿ ಕ್ಷೇತ್ರದ ವಿಷಯ ತಜ್ಞರನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಸಭೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಹಾಗೂ ಎನ್ಟಿಎ ಮಹಾನಿರ್ದೇಶಕರು ಮತ್ತು ಇತರ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಹೊಸ ರಾಷ್ಟೀಯ ಪದಾಧಿಕಾರಿಗಳ ತಂಡ ಪ್ರಕಟಿಸಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಹೊಸ ತಂಡದ ಸದಸ್ಯರ ಹೆಸರುಗಳನ್ನು ಘೋಷಿಸಿದ್ದಾರೆ. ವಸುಂಧರಾ ರಾಜೇ ಸಿಂಧಿಯಾ, ತಿರತ್ ಸಿಂಗ್ ರಾವತ್, ರಾಮ್ ಮಾಧವ್, ಬೈಜಯಂತ್ ಜೆ ಪಾಂಡಾ, ಸರ್ದಾರ್ ಮನ್ಪ್ರೀತ್ ಸಿಂಗ್ ಬಾದಲ್ ಮತ್ತು ರೇಖಾ ವರ್ಮಾ ಸೇರಿದಂತೆ ಒಟ್ಟು 13 ರಾಷ್ಟೀಯ ಉಪಾಧ್ಯಕ್ಷರನ್ನು ನೇಮಿಸಲಾಗಿದೆ. ಕೇಂದ್ರ ಸಚಿವ ಹಾಗೂ ಬಿಜೆಪಿ ನಾಯಕ ಪಿಯೂಷ್ ಗೋಯಲ್ ರಾಷ್ಟೀಯ ಖಜಾಂಚಿಯಾಗಿದ್ದಾರೆ. ಬಿಎಲ್ ಸಂತೋಷ್ ಅವರನ್ನು ಸಂಘಟನಾ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ವಿನೋದ್ ತಾವ್ಡೆ, ಸುನಿಲ್ ಬನ್ಸಾಲ್, ಸ್ಮೃತಿ ಇರಾನಿ, ಬಿಪ್ಲಬ್ ಕುಮಾರ್ ದೇವ್ ಸೇರಿದಂತೆ 8 ಧುರೀಣರನ್ನು ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ನೇಮಿಸಲಾಗಿದೆ. ಪಕ್ಷದ ವಿವಿಧ ಮೋರ್ಚಾಗಳಿಗಾಗಿ ಹೊಸ ಮುಖ್ಯಸ್ಥರನ್ನು ಪ್ರಕಟಿಸಲಾಗಿದೆ. ಯುವ ಮೋರ್ಚಾ ಅಧ್ಯಕ್ಷರಾಗಿ ಡಾ ಹೇಮಾಂಗ್ ಜೋಶಿ, ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ರೂಪ್ಕುಮಾರಿ ಚೌಧರಿ ಹಾಗೂ ಕಿಸಾನ್ ಮೋರ್ಚಾ ಅಧ್ಯಕ್ಷರಾಗಿ ಬನ್ಸಿಲಾಲ್ ಗುರ್ಜಾರ್ ನೇಮಕಗೊಂಡಿದ್ದಾರೆ. ಬಿಜೆಪಿ ಹಿರಿಯ ಧುರೀಣ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಕ್ಷದ ರಾಷ್ಟೀಯ ಪದಾಧಿಕಾರಿ ಹುದ್ದೆಗಳಿಗಾಗಿ ಹೊಸದಾಗಿ ನೇಮಕಗೊಂಡವರನ್ನು ಅಭಿನಂದಿಸಿದ್ದಾರೆ. ಹೊಸ ತಂಡ ಸಾಂಸ್ಥಿಕ ಅನುಭವವನ್ನು ಒಟ್ಟುಗೂಡಿಸಿ ಹೊಸ ಶಕ್ತಿ ಹಾಗೂ ತಳಮಟ್ಟದ ಸಂಪರ್ಕವನ್ನು ತರಲಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಪಕ್ಷವನ್ನು ಬಲಪಡಿಸಲು ಹಾಗೂ ಸಾರ್ವಜನಿಕ ಸೇವೆಯತ್ತ ಗಮನ ಕೇಂದ್ರೀಕರಿಸುವ ಮೂಲಕ ಪದಾಧಿಕಾರಿಗಳು ಉತ್ತಮ ಕೊಡುಗೆ ನೀಡುವರೆಂದು ಪ್ರಧಾನಿ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆಂಧ್ರಪ್ರದೇಶದ ವಿಜಯನಗರಂ ಜಿಲ್ಲೆಯಲ್ಲಿರುವ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಇಂದು ತನ್ನ ವಾಣಿಜ್ಯ ಕಾರ್ಯಾಚರಣೆಗಳನ್ನು ಆರಂಭಿಸಿದೆ. ನಾಗರಿಕ ವಿಮಾನಯಾನ ಖಾತೆ ಸಚಿವ ಕೆ ರಾಮಮೋಹನ್ ನಾಯ್ಡು ಸಮ್ಮುಖದಲ್ಲಿ ವಾಣಿಜ್ಯ ಕಾರ್ಯಾಚರಣೆ ಉದ್ಘಾಟನೆ ನೆರವೇರಿತು. ಸುಮಾರು 3,800 ಮೀಟರ್ ರನ್ವೇ ಹೊಂದಿರುವ ಈ ವಿಮಾನ ನಿಲ್ದಾಣ ಆರಂಭಿಕವಾಗಿ ವಾರ್ಷಿಕ 60 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ 7,877 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ 231 ಅರ್ಜಿಗಳಿಗೆ ವಿದ್ಯುನ್ಮಾನ ಘಟಕ ತಯಾರಿಕಾ ಯೋಜನೆಯಡಿ ಅನುಮೋದನೆ ನೀಡಲಾಗಿದೆ. ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯ ತಿಳಿಸಿದ್ದಾರೆ. ಒಟ್ಟು 10 ರಾಜ್ಯಗಳಿಂದ ಅರ್ಜಿಗಳು ಬಂದಿದ್ದು ತಯಾರಿಕಾ ಘಟಕಗಳಿಂದ 9,500ಕ್ಕೂ ಅಧಿಕ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸ್ವಾತಂತ್ರ್ಯ ದಿನ ಭಾಷಣದಲ್ಲಿ ನೀಡಿದ ಶಕ್ತಿಯ ಸಪ್ತಧಾರ ಪರಿಕಲ್ಪನೆ ದೇಶದ ಗ್ರಾಮೀಣ ಮತ್ತು ಕೃಷಿ ವಲಯಕ್ಕೆ ದಿಕ್ಸೂಚಿಯಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ರಾಜ್ಯ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಜನಕೇಂದ್ರಿತ ಕಾರ್ಯಕ್ರಮಗಳ ನಿರೂಪಣೆ ಹಾಗೂ ಪಾರದರ್ಶಕ ಪರಿಣಾಮಕಾರಿ ಜಾರಿ ಮೂಲಕ ಈ ದೂರದೃಷ್ಟಿಯನ್ನು ಸಾಕಾರಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾಳೆ ನವದೆಹಲಿಯ ಪೂಸಾ ಆವರಣದಲ್ಲಿ ಆಯೋಜಿಸಲಾಗಿರುವ ಶಕ್ತಿಯ ಸಪ್ತಧಾರ ಸಂಕಲ್ಪ ಕಾರ್ಯಕ್ರಮ ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದಲ್ಲಿ ನಡೆಯಲಿದೆ. 2047 ವೇಳೆಗೆ ರಾಷ್ಟವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸುವ ದಿಸೆಯಲ್ಲಿ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ವಲಯಕ್ಕಾಗಿ ಮಾರ್ಗನಕ್ಷೆ ರೂಪಿಸುವುದು ಈ ಸಭೆಯ ಉದ್ದೇಶವಾಗಿದೆ. ಪ್ರಗತಿಪರ ರೈತರು, ಲಖ್ಪತಿ ದೀದಿಗಳು, ಕೃಷಿ ರಫ್ತುದಾರರು ಹಾಗೂ ಆಹಾರ ಸಂರಕ್ಷಣೆಯಲ್ಲಿ ತೊಡಗಿರುವವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ನಿವಾರಣೆ ಹಾಗೂ ಪಿಂಚಣಿ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ನವದೆಹಲಿಯಲ್ಲಿಂದು 2026 ಸಾಲಿನ ಅನುಭವ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಪಾಸ್ಪೋರ್ಟ್ ಸೇವಾ ಕೇಂದ್ರ, ಹೊಸ ನಿಯಮಾವಳಿಗಳ ನಿರೂಪಣೆ, ಆಡಳಿತ ಮತ್ತು ಖಾತೆ ನಿರ್ವಹಣೆಗಳಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮೊದಲಾದ ಸರ್ಕಾರಿ ಯೋಜನೆಗಳ ಮೂಲಕ ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಿದ ಕಾರ್ಯಗಳಿಗಾಗಿ ಈ ಪುರಸ್ಕಾರಗಳನ್ನು ನೀಡಲಾಗಿದೆ. ಕೇಂದ್ರ ಸರ್ಕಾರಿ ನೌಕರರು, ಸರ್ಕಾರಿ ಸ್ವಾಮ್ಯದ 12 ಬ್ಯಾಂಕ್ಗಳು ಹಾಗೂ ಉದ್ದಿಮೆಗಳ ನೌಕರರು ಹಾಗೂ ನಿವೃತ್ತ ನೌಕರರಿಗೆ ತಮ್ಮ ಅನುಭವ ಹಂಚಿಕೊಳ್ಳಲು ಅನುಭವ ವೇದಿಕೆ ರೂಪಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಸಚಿವರು ಪಿಂಚಣಿ ಮಿತ್ರ ಕೈಪಿಡಿ ಹಾಗೂ ರಾಷ್ಟವ್ಯಾಪಿ ಡಿಜಿಟಲ್ ಜೀವಿತ ಪ್ರಮಾಣಪತ್ರ ಆಂದೋಲನ 5 ನಿಯಮಾವಳಿಗಳನ್ನು ಬಿಡುಗಡೆ ಮಾಡಿದರು. ಮುಂಬರುವ 2027 ಜನಗಣತಿ ಅಂಗವಾಗಿ ಜಮ್ಮು ಮತ್ತು ಕಾಶ್ಮೀರದ ಹಿಮಾವೃತ ಪ್ರದೇಶಗಳಲ್ಲಿ ಇಂದು ಡಿಜಿಟಲ್ ಸ್ವಗಣತಿ ಪ್ರಕ್ರಿಯೆ ಆರಂಭವಾಯಿತು. ಜಮ್ಮು, ಶ್ರೀನಗರ, ಸಾಂಬಾ ಮತ್ತು ರಜೌರಿ ಹೊರತುಪಡಿಸಿ ಜಮ್ಮು ಕಾಶ್ಮೀರದ 16 ಜಿಲ್ಲೆಗಳಲ್ಲಿ ಈ ಪ್ರಕ್ರಿಯೆ ಆರಂಭಿಸಲಾಗಿದೆ ಎಂದು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಮುಖ್ಯ ಪ್ರಧಾನ ಜನಗಣತಿ ಅಧಿಕಾರಿ ಅಮಿತ್ ಶರ್ಮಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಆರಂಭವಾದ BWF ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕ್ರೀಡಾಪಟುಗಳು ಮುನ್ನಡೆ ಸಾಧಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು, ಮಾಜಿ ವಿಶ್ವ ಚಾಂಪಿಯನ್ ಐರ್ಲೆಂಡ್ನ ಸೋಫಿಯಾ ನೋಬೆಲ್ ಅವರನ್ನು 21-7, 21-7

11 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. ಮಹಿಳೆಯರ ಡಬಲ್ಸ್ನಲ್ಲೂ ಕೂಡ ತ್ರೀಸಾ ಜೋಲಿ ಮತ್ತು ಗಾಯತ್ರಿ ಗೋಪಿಚಂದ್ ಎರಡನೇ ಸುತ್ತು ಪ್ರವೇಶಿಸಿದ್ದಾರೆ. ಇದಕ್ಕೂ ಮುನ್ನ ನಡೆದ ಪುರುಷರ ಡಬಲ್ಸ್ನಲ್ಲಿ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂ ಸರಕರಣ್ ಎರಡನೇ ಸುತ್ತು ಪ್ರವೇಶಿಸಿದ್ದಾರೆ. ಶ್ರೀಲಂಕಾದ ಗಾಲೆಯಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ ಕ್ರಿಕೆಟ್ನ ಮೂರನೇ ದಿನವಾದ ಇಂದು ಭಾರತದ ಬೌಲರ್ಗಳು ಶ್ರೀಲಂಕಾ ತಂಡವನ್ನು ಮೊದಲ ಇನ್ನಿಂಗ್ಸ್ನಲ್ಲಿ 284 ರನ್ಗಳಿಗೆ ಕಟ್ಟಿಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದ ಭಾರತ ತಂಡ ಮೊದಲ ಇನ್ನಿಂಗ್ಸ್ ಆಧಾರದ ಮೇಲೆ 128 ರನ್ಗಳ ಮುನ್ನಡೆ ಪಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳಿಂದ ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲ ಧ್ವಂಸ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಜೊತೆ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಭೆ, ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳ ಕಟ್ಟುನಿಟ್ಟಿನ ಪಾಲನೆಗೆ ಆದೇಶ. ಬಿಜೆಪಿಯಿಂದ ರಾಷ್ಟ್ರೀಯ ಪದಾಧಿಕಾರಿಗಳ ಘೋಷಣೆ, ಪಕ್ಷದ ಧುರೀಣ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಅಭಿನಂದನೆ. ವಿದ್ಯುನ್ಮಾನ ಘಟಕ ತಯಾರಿಕಾ ಯೋಜನೆಯಡಿ 7,877 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ಅನುಮೋದನೆ, ಅಶ್ವಿನಿ ವೈಷ್ಣವ್. ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಭಾರತೀಯ ಕ್ರೀಡಾಪಟುಗಳ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾವನ ವಿಲನ್ನ ಟ್ಯೂನ್ ಮಾಡಿದ್ದೀರಿ. ನಾನು ನಿಮ್ಮ ಆರ್ಜೆ ರಮ್ಯಾ. ಇದು ಒಲವಿನ ಆಲಾಪ ಕಾರ್ಯಕ್ರಮ. ಜಗತ್ತಿನ ಪ್ರತಿಯೊಂದು ಜೀವಿಯು ಏನೋ ಒಂದರ ಹುಡುಕಾಟದಲ್ಲಿರುತ್ತೆ. ಕೆಲವರು ತಮ್ಮ ತಮ್ಮ ಗುರಿಗಳನ್ನ ಹುಡುಕ್ತಾ ಇದ್ರೆ ಇನ್ನೂ ಕೆಲವರು ನೆಮ್ಮದಿಯನ್ನ ಹುಡುಕ್ತಾ ಇರ್ತಾರೆ. ಆದ್ರೆ ಕೆಲವರು ಮಾತ್ರ ಒಂದು ಸುಂದರ ಜೀವದ ಆಸರೆಯನ್ನ ಹುಡುಕೋದಕ್ಕೆ ಶುರು ಮಾಡಿರ್ತಾರೆ. ಅದನ್ನೇ ನಾವು ಒಲವು ಅಂತ ಕರೆಯೋದು. ಒಲವಿನ ಮಾತುಗಳ ಪಯಣ ಹೇಗಿರಬೇಕು ಗೊತ್ತಾ? ಅದು ಕೇವಲ ಇಬ್ಬರು ವ್ಯಕ್ತಿಗಳ ಸಂಭಾಷಣೆಯಲ್ಲ, ಅದು ಎರಡು ಮನಸ್ಸುಗಳ ನಡುವೆ ಕಟ್ಟುವ ಒಂದು ನಂಬಿಕೆಯ ಸೇತುವೆ. ಈ ಒಂದು ಗಂಟೆ ನಾನು ನೀವು ಜೊತೆಯಾಗಿ ಒಲವಿನ ಕಾರ್ಯಕ್ರಮದಲ್ಲಿ ಒಲವಿನ ಮಾತುಗಳನ್ನ ಹಾಡ್ತಾ ಹೆಜ್ಜೆಯನ್ನ ಹಾಕೋಣ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರಿ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಆರ್ಜೆ ರಮ್ಯಾ.

ಒಲವಿನ ಪಯಣದಲ್ಲಿ ಮಾತುಗಳಿಗಿಂತ ಹೆಚ್ಚಾಗಿ ಕೆಲಸ ಮಾಡೋದು ನಿಶ್ಶಬ್ದ. ಕಣ್ಣುಗಳು ಮಾತನಾಡುವಾಗ ತುಟಿಗಳಿಗೆ ಕೆಲಸ ಇರೋದಿಲ್ಲ. ಆರಂಭದಲ್ಲಿ ಮಾತುಗಳು ತುಂಬಾ ಸಣ್ಣದಿರುತ್ತೆ, ಚೆನ್ನಾಗಿದ್ದೀರಾ, ಊಟ ಆಯ್ತಾ ಅಂತ. ಆದರೆ ಆ ಸಣ್ಣ ಮಾತುಗಳ ಹಿಂದೆ ಕೋಟಿ ಭಾವನೆಗಳು ಅಡಕವಾಗಿರುತ್ತೆ. ನಿಜವಾದ ಒಲವು ಶುರುವಾಗೋದೇ ಅಲ್ಲಿ. ಎದುರಿಗಿರುವ ಮೌನದಲ್ಲೂ ಅವರ ನೋವು ನಲಿವುಗಳನ್ನು ಅರ್ಥ ಮಾಡಿಕೊಳ್ಳುವ ಕ್ಷಣದಿಂದ ಆ ಒಲವು ಇನ್ನಷ್ಟು ಗಟ್ಟಿಯಾಗುತ್ತಾ ಹೋಗುತ್ತೆ.

0: ಸುಮ್ಮನೆ ತಮಾಷೆಗೆ ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದ್ರೆ. ಹೂವು ತುಂಬಾನೇ ಮೃದು, ನೀನೇ ಆ ಹೂ ಆದ್ರೆ. ಎಟುಕುವ ತಾರೆ ನಲಗದ ಹೂ ನೀನಾಗ್ತೀಯ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್, ರೈಟ್?
1: ರೈಟ್.
0: ಜೂಟ್
1: ಜೂಟ್.

ಒಲವಿನ ಆಲಾಪ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಒಲವಿನ ಮಾತುಕತೆ ಸಾಗ್ತಾ ಇದೆ. ಪ್ರತಿಯೊಂದು ಪಯಣದಲ್ಲೂ ಏಳು ಬೀಳುಗಳು ಸಹಜ. ಹೂವಿನ ಆದಿಯಷ್ಟೇ ಅಲ್ಲ, ಮುಳ್ಳಿನ ಹಾದಿಯೂ ಎದುರಾಗತ್ತೆ. ಹಾಗಾದ್ರೆ ಒಲವಿನ ಪಯಣ ಹೇಗಿರಬೇಕು? ಅದು ಕೇವಲ ಖುಷಿಯಿದ್ದಾಗ ಜೊತೆಗಿರೋದಲ್ಲ, ಕತ್ತಲಲ್ಲಿ ಕೈ ಹಿಡಿದು ನಡೆಸುವ ಬೆಳಕಾಗಿರಬೇಕು. ನಾನಿದ್ದೇನೆ ನಿನಗಾಗಿ ಅನ್ನುವ ಭರವಸೆಯ ಮಾತುಗಳೇ ಒಲವಿನ ನಿಜವಾದ ಶಕ್ತಿ. ಪರಸ್ಪರ ಗೌರವ, ಸಣ್ಣ ಪುಟ್ಟ ತ್ಯಾಗ, ಬಿಟ್ಟುಕೊಡುವಂತ ಮನೋಭಾವ ಇಲ್ಲದಿದ್ರೆ ಆ ಪಯಣ ಅಷ್ಟು ಸುಲಭವಾಗಿ ಮುಂದಕ್ಕೆ

ಒಲವಿಗೆ ಅತ್ಯಂತ ಹೆಚ್ಚು ಆಳ ಕೊಡೋದು ಯಾವುದು ಗೊತ್ತಾ? ಅದು ಕಾಯುವಿಕೆ. ದೂರದಲ್ಲಿದ್ದಾಗಲೂ ಜೊತೆಯಲ್ಲಿ ಇದ್ದೇವೆ ಎಂಬ ಅನುಭವ ನೀಡುವುದೇ ನಿಜವಾದ ಪ್ರೀತಿ. ದೂರ ಅನ್ನೋದು ದೇಹಕ್ಕಷ್ಟೇ, ಮನಸ್ಸಿಗಲ್ಲ. ಕಾಯುವಿಕೆಯಲ್ಲೂ ಒಂಥರ ಸಿಹಿಯಾದ ನೋವಿದೆ. ಆ ನೋವನ್ನ ಆನಂದಿಸುವುದರಲ್ಲೇ ಒಲವಿನ ಸಾರ್ಥಕತೆ ಇದೆ.

ವಯಸ್ಸಾದಂತೆ ತಲೆಯ ಕೂದಲು ಬೆಳ್ಳಗಾದಂತೆ ಮುಖದ ಮೇಲೆ ಸುಕ್ಕುಗಳು ಬಿದ್ದಾಗಲೂ ಇಂದಿಗೂ ನೀನು ಅಷ್ಟೇ ಸುಂದರ ಅಂತ ಹೇಳೋ ಮಾತಿದೆಯಲ್ಲ, ಅದು ಒಲವಿನ ಪಯಣದ ಕಿರೀಟ. ಸೌಂದರ್ಯ ಮಾಸ ಹೋಗ್ಬಹುದು, ಯೌವನ ಕಳೆದು ಹೋಗ್ಬಹುದು, ಆದರೆ ನಂಬಿಕೆಯಿಂದ ಹೆಣದ ಒಲವಿನ ಮಾತುಗಳು ಯಾವತ್ತಿಗೂ ವಯಸ್ಸಾಗೋದಿಲ್ಲ. ಕೊನೆಯ ಉಸಿರಿರುವವರೆಗೂ ಒಬ್ಬರಿಗೊಬ್ಬರು ನೆರಳಾಗಿ ಬಾಳೋದೇ ಪ್ರೀತಿಯ ಅಂತಿಮ ಗುರಿಯಾಗಿರುತ್ತೆ.

ಒಲವಿನ ಆಲಾಪ ಟ್ಯೂನ್ ಮಾಡಿದ್ದೀರಿ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲನ್ನ ಕೇಳ್ತಾ ಇದ್ರಿ. ನಿಮ್ಮ ಒಲವಿನ ಮಾತುಗಳ ಪಯಣದಲ್ಲಿ ಯಾವುದೇ ರೀತಿಯ ಈಗೋ ಅಹಂ ಬೇಡ ಕಣ್ರಿ. ಅಲ್ಲಿ ಪ್ರೀತಿ ಇರಲಿ, ಕರುಣೆ ಇರಲಿ, ಕ್ಷಮಿಸುವ ಗುಣವಿರಲಿ. ಇಂದು ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಒಂದು ಸಣ್ಣ ಮಾತು ಹೇಳಿ, ನೀನು ನನ್ನ ಜೀವನದಲ್ಲಿದ್ದೀಯಾ ಅನ್ನೋದೇ ನನ್ನ ದೊಡ್ಡ

ಕೆಲವು ಪಯಣಗಳಿಗೆ ತಲುಪುವಂತ ಗುರಿ ಮುಖ್ಯ ಆಗಿರುವುದಿಲ್ಲ, ಸಾಗುವ ಹಾದಿ ಸುಂದರವಾಗಿದ್ರೆ ಸಾಕಂತೆ. ಒಲವಿನ ಪಯಣ ಕೂಡ ಹಾಗೇನೇ ರೀ. ನಾವೆಲ್ಲರೂ ಬದುಕಿನಲ್ಲಿ ಯಾರನ್ನೋ ಒಬ್ಬರನ್ನ ಹೆಚ್ಚಾಗಿ ಪ್ರೀತಿಸ್ತಾ ಇರ್ತೀವಿ, ಅಥವಾ ಯಾರೋ ಒಬ್ಬರ ಪ್ರೀತಿಯಲ್ಲಿ ಕಳೆದು ಹೋಗಿರ್ತೀವಿ. ನಿನ್ನೆವರೆಗೂ ಯಾರೋ ಒಬ್ಬರು ನಮಗೆ ಸಂಪೂರ್ಣ ಅಪರಿಚಿತರು, ಆದ್ರೆ ಒಂದೇ ಒಂದಿನ ಒಂದೇ ಒಂದು ಮಾತು ಒಂದು ಪುಟ್ಟ ನಗು ಇಬ್ಬರ ನಡುವೆ ದೊಡ್ಡ ಬಾಂಧವ್ಯ ಬೆಸೆದು ಬಿಟ್ಟಿರುತ್ತೆ. ಒಲವಿನ ಪಯಣದ ಮೊದಲ ಹೆಜ್ಜೆ ಇದೆಯಲ್ಲ, ಅದ್ಭುತ. ಅವರ ಮೆಸೇಜ್ಗಾಗಿ ಕಾಯೋದು, ಅವರ ಹೆಸರನ್ನ ಕಂಡ ತಕ್ಷಣ ಕೇಳಿದ ತಕ್ಷಣ ಮುಖದಲ್ಲಿ ಮೂಡುವಂತ ಸಣ್ಣ ನಗು, ಆಹಾ, ಪ್ರೀತಿಯ ಆರಂಭ.

ಮಾತುಗಳಿಂದ ಕಟ್ಟಿದ ಸಂಬಂಧಕ್ಕಿಂತ ನಂಬಿಕೆಯಿಂದ ಕಟ್ಟಿದ ಸಂಬಂಧ ತುಂಬಾ ಗಟ್ಟಿಯಾದುದು. ಒಲವಿನ ಪಯಣ ಸಾಗುತ್ತಾ ಹೋದಂತೆ ನಿರಂತರವಾಗಿ ಮಾತನಾಡಬೇಕಾದಂತ ಅಗತ್ಯ ಇರೋದಿಲ್ಲ. ಅವರು ಪಕ್ಕದಲ್ಲಿ ಕೂತಿದ್ರೆ ಸಾಕು, ಒಂದ್ ರೀತಿ ಸಮಾಧಾನ. ಜಗತ್ತೇ ಎದುರಾದ್ರೂ ನನ್ನವರು ನನ್ನ ಜೊತೆ ಇದ್ದಾರೆ ಅನ್ನೋ ನಂಬಿಕೆ ಇದೆಯಲ್ಲ, ಅದೇ ಒಲವಿನ ನಿಜವಾದ ಅರ್ಥ. ಆ ನಂಬಿಕೆಯನ್ನ ಯಾವತ್ತಿಗೂ ಹುಸಿಗೊಳಿಸಬೇಡಿ. ಇದಾಗಿತ್ತು ಇಂದಿನ ಒಲವಿನ ಆಲಾಪ. ಒಲವಿನ ಹೃದಯಕ್ಕೆ ನೀವು ತಲುಪಿಸಬೇಕಾದಂತ ಮಾತು, ಮೌನ, ಭಾವನೆಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿದ್ವಿ. ಹಾಡು ಕೂಡ ಅಷ್ಟೇ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಆರ್ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:45. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ನಮಸ್ಕಾರ ಸ್ನೇಹಿತರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಗಡಿಯಾರದಲ್ಲಿ ಸಮಯ ಸರಿಯಾಗಿ 9:16 ಆಗ್ತಾ ಇದೆ. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಸುಕೋನ್ ಕಿಪ್ಪಲ್ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಇದು. ಇಡೀ ದಿನದ ಓಡಾಟ, ಟ್ರಾಫಿಕ್, ಆಫೀಸ್ನ ಗಡಿಬಿಡಿ ಎಲ್ಲ ಮುಗಿಸಿ ಕೊನೆಗೂ ನಿಮಗಾಗಿ ನೀವು ಸಿಗುವಂತಹ ಸಮಯ ಇದು. ಹೊರಗಡೆ ತಣ್ಣನೆಯ ಗಾಳಿ ಬೀಸ್ತಾ ಇದೆ, ಕೈಯಲ್ಲಿ ಆವಿಯಾಡುವಂತಹ ಒಂದು ಕಪ್ ಬಿಸಿ ಕಾಫಿ ಜೊತೆಗೆ ನಿಮ್ಮ ನೆಚ್ಚಿನ ರೇಡಿಯೋ. ಇದಕ್ಕಿಂತ ಪರ್ಫೆಕ್ಟ್ ಕಾಂಬಿನೇಷನ್ ಇರೋದಕ್ಕೆ ಸಾಧ್ಯನಾ? ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯವೇ ಲೇಟ್ ನೈಟ್ ಕಾಫಿ. ಬನ್ನಿ, ಇವತ್ತಿನ ಈ ಒಂದು ಮುಕ್ಕಾಲು ಗಂಟೆ ನಮ್ಮ ನಿಮ್ಮ ನಡುವೆ ಒಂದು ಆತ್ಮೀಯವಾದಂತಹ ಹರಟೆ ಇರಲಿ. ಮೊದಲಿಗೆ ಮನಸ್ಸಿಗೆ ಮುದ ನೀಡುವಂತಹ ಈ ಒಂದು ಸುಮಧುರವಾಗಿರುವಂತಹ ಗೀತೆ ನಿಮಗೋಸ್ಕರ ಮಾಡಿ ಬರ್ತಾ ಇದೆ. ಕಿಶೋರ್ ಕುಮಾರ್ ಅವರ ಧ್ವನಿಯಾಗಿರುವಂತಹ ಹಾಡು ನಿಮಗಾಗಿ ಸದಾ ಕೇಳ್ತಾರಿ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:24. ಇದುವರೆಗೂ ಸ್ವಯಂವರ್ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳಿದ್ರಿ. ಗುಲ್ಜಾರ್ ಅವರ ಸಾಹಿತ್ಯ ರಚನೆಯಲ್ಲಿ ರಾಜೇಶ್ ರೋಷನ್ ಅವರ ಸಂಗೀತ ಸಂಯೋಜನೆ ಈ ಒಂದು ಹಾಡಿಗಿತ್ತು. ಮಧುರವಾದಂತಹ ಹಾಡಿನ ಜೊತೆಗೆ ಮುಂದುವರಿತಾ ಇದೆ ನಮ್ಮ ಸುಗಮ್ ಕಿಪಲ್ ಕಾರ್ಯಕ್ರಮ. ಲೇಟ್ ನೈಟ್ ಕಾಫಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಿಮಗೆ ಗೊತ್ತಾ, ಕೆಲವೊಮ್ಮೆ ಕಾಫಿ ಅನ್ನುವಂಥದ್ದು ಕೇವಲ ಒಂದು ಪಾನೀಯ ಆಗಿರಲ್ಲ, ಅದೊಂದು ಎಮೋಷನ್. ಇಡೀ ದಿನ ಬೇರೆಯವ್ರಿಗೋಸ್ಕರ ಕೆಲಸ ಮಾಡಿ ರಾತ್ರಿ ಈ ಹೊತ್ತಲ್ಲಿ ಕೈಯಲ್ಲಿ ಕಾಫಿ ಮಗ್ ಹಿಡಿದು ಕೂತ್ಕೊಂಡಾಗ ಸಿಗುವಂಥ ರಿಲ್ಯಾಕ್ಸೇಷನ್ ಇದೆಯಲ್ಲ ಅದು ಯಾವುದರಲ್ಲೂ ಸಹ ಸಿಗೋದಿಲ್ಲ. ಇವತ್ತು ಇಡೀ ದಿನದಲ್ಲಿ ನಿಮಗೆ ಆ ಸಣ್ಣ ರಿಲೀಫ್ ಕ್ಷಣ ಯಾವುದು, ನಿಮ್ಮ ದಿನ ಹೇಗಿತ್ತು ಅಂತ ನಮಗೆ ಮೆಸೇಜ್ ಮುಖಾಂತರ ನಮಗೆ ತಿಳಿಸ್ಬೋದು. 9480901013 9489091013 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸಿ. ಇದೀಗ ನಿಮಗಾಗಿ ಮುಂದಿನ ಹಾಡು ಮೂಡಿ ಬರ್ತಾ ಇದೆ. ಆನಂದ್ ಕುಮಾರ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಕುರ್ಬಾನಿ ಚಲನಚಿತ್ರದ ಹಾಡು. ಮನ್ಹಾರ್ ಉದಾಸ್ ಅವರು ಸಾಧನೆಗೂಡಿಸಿದ್ದಾರೆ. ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಮನ್ ಪಸಂದ್ ಚಲನಚಿತ್ರದಯ್ಯ ಈ ಒಂದು ಹಾಡನ್ನು ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ದಿಲ್ ಪಸಂದ್ ಆಗುತ್ತಲ್ವಾ? ಎಸ್, ಸ್ನೇಹಿತರೆ, ಕಾಫಿ ಬಗ್ಗೆ ಮಾತಾಡ್ತಾ ಇದ್ವಿ, ಲೈಟ್ ನೈಟ್ ಕಾಫಿ. ನಾವು ಟೀ ಬಗ್ಗೆನೂ ಸಹ ಮಾತಾಡ್ಬೋದು, ಏನು ತೊಂದರೆ ಇಲ್ಲ. ಯಾಕೆಂತಂದರೆ ಕಾಫಿ ಪ್ರಿಯರು ಇರ್ತಾರೆ, ಟೀ ಪ್ರಿಯರು ಸಹ ಇರ್ತಾರೆ. ಸುಖಂ ಕಿಪಲ್ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ ಸ್ನೇಹಿತರೆ. ಕಾಫಿ ಕುಡಿತಾ ಇದ್ರೆ ಹಳೆಯ ನೆನಪುಗಳು ತಾವಾಗಿಯೇ ಬಂದು ಎದುರು ನಿಲ್ತವೆ. ಕಾಲೇಜು ದಿನಗಳಲ್ಲಿ ಫ್ರೆಂಡ್ಸ್ ಜೊತೆ ಕ್ಯಾಂಟೀನ್ನಲ್ಲಿ ಕುಡಿದಂತಹ ಆ ಒಂದು ಅರ್ಧ ಕಪ್ ಕಾಫಿ, ಮಳೆ ಬರ್ತಿದ್ದಾಗ ಬಾಲ್ಕನಿಯಲ್ಲಿ ಕೂತು ಮಾತಾಡಿದಂತಹ ಮಾತುಗಳು, ಎಲ್ಲವೂ ಸಹ ನೆನಪಾಗುತ್ತೆ. ನಮ್ಮ ಕೇಳುಗರು ಸಹ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ನಮಸ್ತೆ ಸರ್, ಸುಗಂ ಕೇವಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕುರ್ಬಾನಿ ಚಿತ್ರದ ಹಾಡನ್ನು ಕೇಳಿ ತುಂಬಾ ಖುಷಿಯಾಯಿತು, ಲೇಟ್ ನೈಟ್ ಕಾಫಿ ಸವಿಯಂತಹದ್ದೇ ಮಜಾ, ಚಳಿ ವಾತಾವರಣಕ್ಕೆ ಕಾಫಿ ಬೇಕೇ ಬೇಕು ಅಂತ ಹೇಳ್ತಿದ್ರೆ, ಖಂಡಿತವಾಗ್ಲೂ ಇಂತಹ ಒಂದು ಚಳಿಯ ವಾತಾವರಣದಲ್ಲಿ ಬಿಸಿ ಬಿಸಿ ಕಾಫಿ ಅಥವಾ ಟೀ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನಮ್ಮ ಕಡೆ ಹೆಚ್ಚು ಚಹಾ ಕುಡಿಯುವಂತಹ ರೂಢಿ ಇದೆ ಸರ್ ಅಂತ ಹೇಳ್ತಾ ಇದ್ದಾರೆ. ಇವತ್ತು ದೇವಸ್ಥಾನಕ್ಕೆ ಹೋಗುವಾಗ ಕಾಫಿ ಕುಡಿದೆ, ಅದೊಂಥರ ನಮಗೆ ಟಾನಿಕ್ ಇದ್ದ ಹಾಗೆ, ನಮಗೆ ಸ್ಫೂರ್ತಿ ನೀಡುತ್ತೆ ಮನಸ್ಸಿಗೆ ಅಂತ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಅದನ್ನಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ನಾಗರತ್ನ ಅವರು ರಾಜಾಜಿನಗರದಿಂದ, ಹಾಡಿನ ಲಿರಿಕ್ಸ್ ತುಂಬಾ ಇಷ್ಟ ಆಯಿತು ನಮಗೆ ಅಂತ. ನಾಗೇಂದ್ರ ತಾವರ್ಕೆರೆ ಕುಣಿಗಲ್ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಮತ್ತು ಅವರು ಮಂಜುನಾಥ ಪಿ ಕಲ್ಲತಮ್ಮನಹಳ್ಳಿಯಿಂದ ಮೆಸೇಜ್ ಮಾಡ್ತಾ ಇದ್ದಾರೆ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಹನುಮಂತಪ್ಪ ಸೊಕ್ಕೆ ಅವರು ಸಹ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಧನ್ಯವಾದಗಳು. ಅನಿಲ್ ಗ್ರಾಮ್ ಪುರೋಹಿತ್ BTM ಲೇಔಟ್ ಇಂದ ಧನ್ಯವಾದಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಸ್ನೇಹಿತರೆ, ಇದೀಗ ನಿಮಗಾಗಿ ಮುಂದೆ ಮೂಡಿ ಬರ್ತಾ ಇದೆ ಅಭಿಜಿತ್ ಅವರು ಧ್ವನಿಯಾಗಿರುವಂತಹ ಗೀತೆ, ಜುದಾಯ್ ಚಲನಚಿತ್ರದ ಹಾಡು, ಸಮೀರ್ ಅವರ ಸಾಹಿತ್ಯ ರಚನೆಯಲ್ಲಿ ನದೀಮ್ ಶ್ರವಣ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಭರವಸಾ ಚಲನಚಿತ್ರದ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲು. ಸಮಯ ಆಗ್ತಾ ಇದೆ 9:49. ರಾತ್ರಿಯ ಈ ಹೊತ್ತು ನಮ್ಗೆ ಯಾಕೆ ಅಷ್ಟೊಂದಿಷ್ಟ ಆಗುತ್ತೆ ಅಂತಂದರೆ, ಜಗತ್ತೆಲ್ಲ ನಿಧಾನವಾಗಿ ನಿದ್ದೆಗೆ ಜಾರುವಂತಹ ಸಮಯ ಇದು. ನಮ್ಮ ಜೊತೆ ನಾವು ಮಾತಾಡ್ಕೊಳ್ಳೋದಕ್ಕೆ ಇದು ಒಂದು ಅತ್ಯುತ್ತಮವಾದಂತಹ ಟೈಮ್ ಅಂತ ಹೇಳ್ಬೋದು. ಇವತ್ತಿನ ದಿನ ಹೇಗೆ ಕಳೆದಿರಲಿ, ಒಳ್ಳೆಯದು ಕಷ್ಟದ್ದೋ ಇಷ್ಟ ಆಯಿತೋ ಇಷ್ಟ ಆಗಲಿಲ್ಲವೋ ಅದೆಲ್ಲವನ್ನು ಇವತ್ತಿಗೆ ಮುಗಿಸ್ಬಿಡಿ. ನಾಳೆ ಹೊಸದೊಂದು ಬೆಳಕು, ಹೊಸ ಭರವಸೆ ಕಾಯ್ತಾ ಇರುತ್ತೆ. ಮಲಗೋಕ್ಕಿಂತ ಮುಂಚೆ ಮನಸ್ಸಿನ ಎಲ್ಲ ಭಾರವನ್ನು ಸಹ ಕೆಳಗಿಳಿಸಿ. ಮುಂದಿನ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಎಸ್, ಇದೀಗ ಲತಾ ಮಂಗೇಶ್ಕರ್ ಮತ್ತು ಕಿಶೋರ್ ಕುಮಾರ್ ಅವರ ಧ್ವನಿಯಾಗಿರುವಂತಹ ಗೀತೆ ನಿಮಗಾಗಿ. ಸದಾ ಕೇಳ್ತಾರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

ಸ್ನೇಹಿತರೆ, ಸಮಯ ಆಗ್ತದೆ 9:56. ಇವತ್ತಿನ ಸುಕುಂ ಕೀಪಲ್ ಕಾರ್ಯಕ್ರಮದಲ್ಲಿ ನಮ್ಮ ಲೇಟ್ ನೈಟ್ ಕಾಫಿ ಕಪ್ ಖಾಲಿ ಆಗುವಂತಹ ಸಮಯ ಬಂದೇ ಬಿಡ್ತು. ಇವತ್ತಿನ ರಾತ್ರಿ ನಿಮ್ದಾಯ್ತು, ನೆಮ್ಮದಿಯ ನಿದ್ದೆ ಸಹ ನಿಮ್ಮದಾಗಲಿ. ನಾಳೆ ಬೆಳಗ್ಗೆ ಎದ್ದಾಗ ಕಾಫಿಯಷ್ಟೇ ತಾಜಾತನ ಮತ್ತು ಉತ್ಸಾಹ ನಿಮ್ಮದಾಗಿರಲಿ. ಅಲ್ಲಿಯವರೆಗೆ ಸದಾ ಕೇಳ್ತಾರಿ, ಕನೆಕ್ಟ್ ಆಗಿರಿ. ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಮತ್ತೆ ಸಿಗ್ತೀನಿ 10 ಗಂಟೆಗೆ ಸರಿಯಾಗಿ ಕನಸಿನ ಲೋಕದ ಕದವನ್ನು ತೆರೆಯೋದಕ್ಕೆ. ಸದಾ ಕೇಳ್ತಾರಿ, ಇದು ಆಕಾಶವಾಣಿ FM ರೇನ್ಬೋ 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:02. ರಾತ್ರಿಯ ಪ್ರಶಾಂತ ಕ್ಷಣಗಳಿಗೆ, ನಿದ್ರೆಯ ಮಡಿಲಿಗೆ ಜಾರುವ ಮುನ್ನ ಮನಸ್ಸಿಗೆ ಆಪ್ತವೆನಿಸುವಂತಹ ನೆನಪುಗಳ ಜಗತ್ತಿಗೆ ಎಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ 101.3. ನಾನು ನಿಮ್ಮ ರೈನ್ಬೋ ಗಳಿಯ ಸಚಿನ್ ಬನವಾಸಿ. ಇದು ಕನಸಿನ ಲೋಕ. ಗಡಿಯಾರದ ಮುಳ್ಳು 10:30 ಹೊಡಿತಿದ್ದ ಹಾಗೆ ಹೊರಗಿನ ಗದ್ದಲವೆಲ್ಲ ತಣ್ಣಗಾಗ್ಬಿಟ್ಟಿದೆ. ಆದರೆ ಮನಸ್ಸಿನ ಒಳಗಡೆ ನೆನಪುಗಳ ಮೆರವಣಿಗೆ ಶುರುವಾಗಿದೆ ಅಲ್ವಾ? ಇವತ್ತು ನಾವು ಕಾಲಯಂತ್ರದಲ್ಲಿ, ಅಂದರೆ ಟೈಮ್ ಮೆಷಿನ್ನಲ್ಲಿ ಕೂತು ಸ್ವಲ್ಪ ಹಿಂದಕ್ಕೆ ಹೋಗೋಣ, ಪ್ರಯಾಣ ಮಾಡೋಣ. ಎಲ್ಲಿಗೆ ಅಂತಂದರೆ ನಮ್ಮೆಲ್ಲರ ಬದುಕಿನ ಅತ್ಯಂತ ರಂಗು ರಂಗಿನ ಪುಟಗಳಿಗೆ, ಅದೇ ನಮ್ಮ ಕಾಲೇಜು ದಿನಗಳಿಗೆ, ಅದರಲ್ಲೂ ಸಹ ಕ್ಲಾಸ್ ರೂಮ್ನ ಆ ಮೂಲೆಯಲ್ಲಿದ್ದಂತಹ ಕೊನೆಯ ಬೆಂಚ್ಗೆ. ಬನ್ನಿ, ಆ ಮಧುರ ನೆನಪನ್ನು ಒಂದು ಸುಂದರವಾದಂಥ ಹಾಡಿನೊಂದಿಗೆ ಶುರು ಮಾಡೋಣ. ಚಂದವಾಗಿರುವಂಥ ಹಾಡು ನಿಮಗೋಸ್ಕರ ಕಾಯ್ತಾ ಇದೆ. ಜಯಚಂದ್ರನ್ ಅವರು ಧ್ವನಿಯಾಗಿರುವಂತಹ ಮಾನಸ ಸರೋವರ ಚಲನಚಿತ್ರದ ಹಾಡು. ಎಂ ಎನ್ ವ್ಯಾಸರಾವ್ ಅವರು ಈ ಒಂದು ಹಾಡಿಗೆ ಸಾಹಿತ್ಯವನ್ನು ಒದಗಿಸಿದ್ದಾರೆ. ವಿಜಯಭಾಸ್ಕರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಚಂದ ಚಂದ.

ಅನುರಾಗ ತುಂಬಿದ ಹಾಡನ್ನು ಕೇಳಿದ್ರಿ. ಜಿಮ್ಮಿಗಲ್ಲು ಚಲನಚಿತ್ರದ ಹಾಡು ಇದಾಗಿತ್ತು ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿಜ್ಯರಾಮ್ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ದರು. ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತ ಇದಾಗಿತ್ತು. ಮತ್ತೊಮ್ಮೆ ಸ್ವಾಗತ ಕನಸಿನ ಲೋಕಕ್ಕೆ. ಕಾಲೇಜಿನ ಮೊದಲ ದಿನ ಕ್ಲಾಸ್ ರೂಮ್ ಎಂಟ್ರಿ ಕೊಟ್ಟಾಗ ಕೆಲವರಿಗೆ ಮೊದಲ ಬೆಂಚ್ ಮೇಲೆ ಕಣ್ಣಿಟ್ಟಿದ್ರೆ, ಕೆಲವರು ಮಾತ್ರ ಆ ಕೊನೆಯ ಬೆಂಚ್ ಇದೆಯಲ್ಲ ಅದರ ಮೇಲೆ ಏನೋ ಒಂದು ರೀತಿಯಾದಂತಹ ಕಣ್ಣು, ಒಂದು ಅವ್ಯಕ್ತವಾದಂತಹ ಪ್ರೀತಿ ಅಂತಲೇ ಹೇಳಬಹುದು. ಪ್ರೊಫೆಸರ್ ಲೆಕ್ಚರ್ ಕೊಡ್ತಿದ್ದಾಗ ಡೆಸ್ಕ್ ಕೆಳಗೆ ಅಡಗಿಸಿಟ್ಟು ತಿಂತ ಇದ್ದಂತಹ ಫ್ರೆಂಡ್ನ ಲಂಚ್ ಬಾಕ್ಸ್, ಲೆಕ್ಚರರ್ ಕಣ್ ತಪ್ಪಿಸಿ ಆಡ್ತಿದ್ದಂತಹ ಟಿಕ್ ಟ್ಯಾಕ್ ಟೋ ಅಥವಾ ನೇಮ್ ಪ್ಲೇಸ್ ಅನಿಮಲ್ ಥಿಂಗ್ ಆಟಗಳು ಇವೆಲ್ಲ ನೆನಪಾಗ್ತಾ ಇದೆಯಾ? ಕ್ಲಾಸ್ ಮಧ್ಯೆ ಯಾರಿಗೋ ಬಂದಂತಹ ಜೋರಾದ ಆಕಳಿಕೆ, ಪಕ್ಕದವನನ್ನು ನೋಡಿ ನಗುವನ್ನು ಕಂಟ್ರೋಲ್ ಮಾಡೋಕ್ಕೆ ಬಾಯಿಗೆ ಕೈ ಅಡ್ಡ ಇಟ್ಕೊಂಡು ಪಟ್ಟಂತಹ ಕಷ್ಟ. ಆ ಕೊನೆಯ ಬೆಂಚ್ ಅನ್ನೋದು ಬರೀ ಮರದ ಹಲಗೆಯಾಗಿರಲಿಲ್ಲ, ಅದೊಂದು ಸ್ವತಂತ್ರ ಸಾಮ್ರಾಜ್ಯವಾಗಿತ್ತು. ಇದೀಗ ಮುಡಿ ಬರ್ತಾ ಇದೆ ಸ್ನೇಹಿತರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ದನಿಯಾಗಿರುವಂತಹ ಗೀತೆ ಚೆಲ್ಲಿದ ರಕ್ತ ಚಲನಚಿತ್ರದ ಹಾಡು. ಪಿ ಸುಶೀಲ ಅವರು ಸಹ ದನಿ ಕೊಡಿಸಿದ್ದಾರೆ. ಸಿ ವಿ ಶಿವಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ಸತ್ಯಂ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

10:17 ಆಗ್ತಾ ಇದೆ ಸ್ನೇಹಿತರೆ. ಕನಸಿನ ಲೋಕದ ಕದವನ್ನ ತಟ್ಟಿದೀವಿ, ಇವತ್ತು ನಾವು ತೆರೆದಿದ್ದೀವಿ. ಈಗ ಸದ್ಯಕ್ಕೆ ತುಂಬಾ ಜನ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಕೊನೆಯ ಬೆಂಚ್ ಅನ್ನೋ ಬಗ್ಗೆ ನಾವು ಮಾತಾಡ್ತಾ ಇದ್ವಲ್ವಾ, ಕಾಲೇಜಿನ ಕ್ಲಾಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಚಿನ್ ಅವರೇ, ನನ್ನ ಮಗ ಅವನ USAನಲ್ಲಿ ಮೊದಲ ದಿನದ ಕ್ಲಾಸ್ನ ಫೋಟೋ ಈಗ ತಾನೇ ಕಳಿಸಿದ್ದಾನೆ, ಏನು ಕೋಇನ್ಸಿಡೆನ್ಸು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾವು ರನ್ನಿಂಗ್ ವಿತ್ 3634, ತಮ್ಮ ಹೆಸರೇನು ಅಂತ ಗೊತ್ತಾಗಲಿಲ್ಲ, ಮುಂದಿನ ಸಂದೇಶದಲ್ಲಿ ತಮ್ಮ ಹೆಸರನ್ನು ಸಹ ಟೈಪ್ ಮಾಡಿ ಕಳಿಸ್ಕೊಡಿ. ಹಾಯ್ ಸರ್, ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರನ್ನಿಂಗ್ ವಿತ್ 619, ನಾವು ಓನ್ಲಿ ಗರ್ಲ್ಸ್ ಸ್ಕೂಲ್ ಕಾಲೇಜ್ನಲ್ಲಿ ಓದಿರುವಂತಹದ್ದು, ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಾಗರತ್ನ ಅವರು ರಾಜಾಜಿನಗರದಿಂದ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಇದೇ ರೀತಿಯಾದಂತಹ ಮಧುರವಾದಂತಹ ಹಾಡುಗಳ ಗಾನ ಈ ಒಂದು ಪಯಣ ಮುಂದುವರಿತಾ ಇದೆ. ಮುಂಜಾನೆ ಮೂಡಿದ ಹಾಗೆ ಅನ್ನುವಂತಹ ಆಗಿದೆ. ಮುದುಡಿದ ತಾವರೆ ಅರಳಿತು ಚಲನಚಿತ್ರದ ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ ರಚನೆಯಲ್ಲಿ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಬೆಂಕಿಯ ಬಲೆ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ದರು. ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತೆ ಇದಾಗಿತ್ತು. ಕನಸಿನ ಲೋಕದಲ್ಲಿ ಈಗ ನಾವು ಕಾಲೇಜಿನ ಆ ಡೆಸ್ಕ್ ಹತ್ತಿರ ನಿಂತಿದ್ದೀವಿ. ಒಮ್ಮೆ ನೆನಪು ಮಾಡ್ಕೊಳ್ಳಿ, ಆ ಬೆಂಚ್ ಮತ್ತು ಡೆಸ್ಕ್ ಮೇಲೆ ಎಷ್ಟು ರೇಖಾಚಿತ್ರಗಳು ಇರ್ತಿದ್ವು ಅಂತ, ಎಷ್ಟು ಕವಿತೆಗಳ ತುಣುಕುಗಳಿರ್ತಾ ಇದ್ವು, ಮತ್ತು ಎಷ್ಟು ಹೃದಯದ ಚಿಹ್ನೆಗಳ ನಡುವೆ ಹೆಸರುಗಳು ಕೊರೆಯಲ್ಪಟ್ಟಿದ್ವು. ಮುಂದಿನ ಸಾಲಿನಲ್ಲಿ ಕುಳಿತದಂತಹ ಆ ಮುದ್ದಾದ ಮುಖವನ್ನು ಕ್ಲಾಸ್ ಮುಗಿಯೋವರೆಗೂ ಕಣ್ಣು ರೆಪ್ಪೆ ಮುಚ್ಚಿದ ಕದ್ದು ನೋಡ್ತಾ ಇದ್ದಂತಹ ಜಾಗ ಇದೆಯಲ್ಲ, ಅದೇ ಆ ಲಾಸ್ಟ್ ಬೆಂಚ್. ಹೇಳಲಾಗದಂತಹ ಪ್ರೀತಿಯ ನೋವು, ಗೆಳೆಯರ ರೇಗಿಸುವಂತಹ ಮಾತುಗಳು, ಆ ಕಡೆಯಿಂದ ಒಂದು ನಗು ತೇಲು ಬಂತು ಅಂತಂದರೆ ಇಡೀ ದಿನನೇ ಹಬ್ಬ ಆಗ್ತಿದ್ದಂತಹ ಕ್ಷಣಗಳು. ಆ ಡೆಸ್ಕ್ ಇವತ್ತಿಗೂ ನಮ್ಮ ಎಷ್ಟೋ ಮೌನ ಭಾವನೆಗಳಿಗೆ ಸಾಕ್ಷಿಯಾಗಿ ಅಲ್ಲೇ ಉಳಿದ್ಬಿಟ್ಟಿದೆ. ಇದೀಗ ಮುಡಿ ಬರ್ತಾ ಇದೆ ಸ್ನೇಹಿತರೆ, ಮತ್ತೊಂದು ಗೀತೆ, ನೀನು ಹತ್ತಿರ ಇದ್ದಿದ್ದಾರೆ ಅನ್ನುವಂತಹ ಸಾಹಿತ್ಯ ಇರುವಂತಹ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ದಾರೆ. ಅವಳೇ ನನ್ನ ಹೆಂಡತಿ ಚಲನಚಿತ್ರದ ಹಾಡು, ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

10:33 ಆಗ್ತಾ ಇದೆ ಸ್ನೇಹಿತರೆ, ನಿಮ್ಮ ಸಂದೇಶಗಳ ಕಡೆಗೆ ಗಮನವನ್ನು ಕೊಡುವಂತಹ ಸಮಯ. ನಾವು ಲಾಸ್ಟ್ ಬೆಂಚ್ ಬಗ್ಗೆ ಮಾತಾಡ್ತಾ ಇದ್ವಿ. ಅನುಷಾ ಅವರು ಹೇಳ್ತಾ ಇದ್ದಾರೆ, ನಾನಂತೂ ಫಸ್ಟ್ ಬೆಂಚ್ ಸ್ಟೂಡೆಂಟು, ಯಾವಾಗಲೂ ಸಹ ಲೆಕ್ಚರರ ಫೇವರೇಟ್ ಆಗಿದ್ದೆ. ಒಬ್ಬ ಲೆಕ್ಚರರ್ ರಿಟೈರ್ಡ್ ಆಗಿದ್ರು ಕೂಡ ನನ್ನ ಜಪವೇ ಮಾಡ್ತಾ ಇದ್ರಂತೆ, ಅಷ್ಟು ಫೇವರೇಟ್ ಸ್ಟೂಡೆಂಟ್ ಆಗಿದ್ದೆ ನಾನು ಅಂತ ಅನುಷಾ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮ್ಮ ಸಂದೇಶಕ್ಕೆ. ಯಶಸ್ವಿನಿ ಗಿರ್ಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ. ಶಾಂತಾಚಾರ್ ಬಡಿಗೇರ ಕೊಕ್ಕನೂರಿನಿಂದ ಹರಿಹರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹೃದಯಪೂರ್ವಕ ಧನ್ಯವಾದಗಳು. ತಂಪಾದ ಸಂಜೆಯ ಸಮಯದಲ್ಲಿ ನಿಮ್ಮ ಸುಮಧುರವಾದಂತಹ ಮಾತುಗಳೊಂದಿಗೆ ಸುಂದರವಾದಂತಹ ಹಾಡುಗಳನ್ನು ಕೇಳ್ತಾ ಕುಳಿತರೆ ನಿಜವಾಗಿಯೂ ಸಹ ನಾವು ಯಾವುದೋ ಸುಂದರವಾದಂತಹ ಕನಸಿನ ಲೋಕಕ್ಕೆ ಹೋದಂತಹ ಅನುಭವ ಆಗುತ್ತೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಯ ಮಾತುಗಳಿಗೆ. ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ ಅಂತ ಯುವರಾಜ್, ಪೂಜಾ ಮತ್ತು ವಿಜಯ್ ರಾಯಚೂರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸರ್, ಇವತ್ತಿನ ಥೀಮ್ ಬಹಳ ತುಂಬ ಚೆನ್ನಾಗಿದೆ, ಜೊತೆಗೆ ಹಾಡುಗಳು ಸಹ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಚಿಕ್ಕೋಡಿಯಿಂದ ರಾಜು ಅಂಬಿ, ರೇಖಾ ಅಂಬಿ ಮತ್ತು ರೋಹಣ ರಾಘವಿ ರೋನಿತ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹ್ಯಾಂಡ್ಸಮ್ ಬಾಯ್ ಅನಂತ್ನಾಗ್ ಅವರ ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ. ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮಸ್ತೆ ಸರ್, ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದ್ದಂತ. ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗ ಇಂದ ಚಂದದ ಕನಸಿನ ಲೋಕದ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ. ಉಷಾ ಅವರು ಬೆಂಗಳೂರಿನಿಂದ. ಇನ್ನು ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹುಬ್ಬಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ಇಂದ. ಇನ್ನು ಸುಧಾ ಬೂದಿಹಾಳ್ ಅವರು ಸಹ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕನಸಿನ ಲೋಕದ ಗೀತೆಗಳು ಸುಮಧುರವಾಗಿ ಮೂಡಿ ಬರ್ತಾ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್. ನಾಗರ ಪಂಚಮಿಯ ಶುಭಾಶಯಗಳು ಅಂತ ಹೇಳ್ತಿದ್ದಾರೆ. ತಮಗೂ ಸಹ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಮುಂದಿನ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇರುವಂತಹದ್ದು ಒಂದೇ ಜೀವ ಒಂದೇ ಭಾವ ಅನ್ನುವಂತಹ ಗೀತೆ. ನಾಗಿಣಿ ಚಲನಚಿತ್ರದ ಹಾಡು. ಮನು ಮತ್ತು ಮಂಜುಳಾ ಗುರುರಾಜ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದರೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ರಚನೆಯಲ್ಲಿ ಶಂಕರ್ ಗಣೇಶ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲು. ನಾನು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕಾರ್ಯಕ್ರಮ ಕನಸಿನ ಲೋಕದಲ್ಲಿ ನಾವು ನೀವು ಸಾಗ್ತಾ ಇದ್ದೀವಿ. ಸ್ನೇಹಿತರೆ, ವರ್ಷಪೂರ್ತಿ ಕೊನೆಯ ಬೆಂಚ್ನಲ್ಲಿ ಕೂತು ಕಾಲ ಕಳೆದಂತಹ ನಮಗೆ ಎಕ್ಸಾಮ್ನ ಹಿಂದಿನ ದಿನ ಅದೇ ಬೆಂಚ್ ಲೈಬ್ರರಿಗಿಂತ ಪವಿತ್ರವಾಗಿ ಕಾಣ್ತಾ ಇತ್ತು. ಗ್ರೂಪ್ ಸ್ಟಡಿ ಅನ್ನೋ ಹೆಸರಲ್ಲಿ ಒಬ್ಬರು ಓದಿ ಇಡೀ ಗ್ಯಾಂಗ್ಗೆ ಅರ್ಥ ಮಾಡಿಸುವಂತಹ ಕ್ಷಣ ಇದೆಯಲ್ಲ, ಆ ನೋಟ್ಸ್ ಹಂಚಿಕೊಳ್ಳುವಂಥದ್ದು, ಕೊನೆಯ ನಿಮಿಷದ ಇಂಪಾರ್ಟೆಂಟ್ ಕ್ವಶನ್ಗಳ ಚರ್ಚೆ ಆಗಿರಬಹುದು, ಇನ್ನು ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರ್ತವೆ ಅನ್ನುವಂತಹ ವಿಚಾರಗಳು, ನಾಳೆ ಪಕ್ಕಾ ಪಾಸ್ ಆಗ್ತೀವಿ ಕಣೋ ಅನ್ನುವಂತಹ ಗೆಳೆಯನ ಬೆನ್ನು ತಟ್ಟುವಿಕೆ, ಆ ಕೊನೆಯ ಬೆಂಚ್ ನಮಗೆ ಕೇವಲ ಮಜಾ ಮಾಡೋದನ್ನು ಮಾತ್ರ ಕಲಿಸಲಿಲ್ಲ, ಸಂಕಷ್ಟದ ಸಮಯದಲ್ಲಿ ಒಬ್ಬರಿಗೊಬ್ಬರು ಹೆಗಲು ಕೊಟ್ಟು ನಿಲ್ಲುವಂತಹ ಗೆಳೆತನದ

ನಿಜವಾದಂತಹ ಅರ್ಥವನ್ನೇ ಹೇಳಿಕೊಡ್ತು ಅಂತ ನಾವು ಹೇಳಬಹುದು. ಸ್ನೇಹಿತರೆ, ಸಮಯ ಆಗ್ತಾ ಇದೆ 10:40. ಇದೀಗ ಮುಂದಿನ ಗೀತೆ ನಂಬರ್ 1 ಚಲನಚಿತ್ರದ ಹಾಡು. ಚಿತ್ರ ಮತ್ತು ರಾಜೇಶ್ ಕೃಷ್ಣನ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಕೆ ವಿ ರಾಜು ಅವರ ಸಾಹಿತ್ಯ ರಚನೆಯಲ್ಲಿ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆಯಲ್ಲಿ ಓ ಮೈನಾ ನನ್ನ ಮೈನಾ.

0: ಕಾಲ ಅನ್ನುವಂಥದ್ದು ಎಷ್ಟು ಬೇಗ ಓಡೋಗುತ್ತೆ ಅಲ್ವಾ. ಕೊನೆಯ ದಿನ ಕಾಲೇಜಿನ ಗೇಟ್ ದಾಟಿ ಹೊರಬರುವಂಥ ಸಂದರ್ಭದಲ್ಲಿ ಎಲ್ಲರ ಕಣ್ಣಲ್ಲೂ ಸಹ ನೀರಿರ್ತಾ ಇತ್ತು. ಆ ಬೆಂಚ್ ಬಿಟ್ಟು ಬರುವಾಗ ನಮ್ಮ ಬದುಕಿನ ಅತ್ಯಂತ ನಿರಾತಂಕದ ಮುಗ್ಧತೆಯ ಒಂದು ಭಾಗವನ್ನೇ ಅಲ್ಲೇ ಬಿಟ್ಟು ಬರ್ತಾ ಇದ್ದೀವೇನೋ ಅನ್ನೋಂತಹ ಒಂದು ಭಾವನೆ ಮೂಡ್ತಾ ಇತ್ತು. ಇವತ್ತು ನಾವೆಲ್ಲ ಬದುಕಿನ ಅನೇಕ ಜವಾಬ್ದಾರಿಗಳಲ್ಲಿ, ಆಫೀಸ್ ಕ್ಯಾಬಿನ್ಗಳಲ್ಲಿ ಟಾರ್ಗೆಟ್ಗಳ ಬೆನ್ನತ್ತಿ ಕೂತಿದ್ದೀವಿ. ಆದರೆ ಇವತ್ತಿಗೂ ಆಯಾಸವಾದಾಗ ಕಣ್ಣು ಮುಚ್ಚಿದ್ರೆ ಅದೇ ಕೊನೆಯ ಬೆಂಚ್ ನಮ್ಮನ್ನು ಪ್ರೀತಿಯಿಂದ ಕೈಬೀಸಿ ಕರೆಯುತ್ತೆ. ಆ ಗೆಳೆಯರು ಇವತ್ತು ಎಲ್ಲರೂ ಇರಬಹುದು, ಆದರೆ ನೆನಪುಗಳು ಮಾತ್ರ ಅಂದಿಗೂ ಇಂದಿಗೂ ಎಂದೆಂದಿಗೂ ಹಸಿಯಾಗಿರುತ್ತೆ. ಸ್ನೇಹಿತರೆ, ಇದೀಗ ಮುಡಿ ಬರ್ತಾ ಇದೆ ಅತಿ ಮಧುರ ಅನುರಾಗ ಚಲನಚಿತ್ರದ ಹಾಡು. ಎಸ್ ಬಿ ಬಾಲಸುಬ್ರಹ್ಮಣ್ಯ ಮತ್ತು ಲತಾ ಹಂಸಲೇಖ ಅವರ ಧ್ವನಿಯಾಗಿರುವಂತಹ ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ನಿಮಗಾಗಿ.
1: ಪೋಸ್ಟ್ಮನ್ ಅಣ್ಣ, ಕಾಗದ ಓದೊಂದು ಹಾಡ್ತಾ ಇದೆಯಲ್ಲಣ್ಣ.
2: ಕಣ್ಕಂಡೋರ ಕಾಗದನೆಲ್ಲ ಓದಿದ್ದಕ್ಕೆ ಊರಿಂದ ಊರಿಗೆ ಎತ್ತಂಗಡಿ ಮಾಡಿರೋದು. ಅದಕ್ಕೆ ಓದಲ್ಲಪ್ಪ, ಹಾಡ್ತೀನಿ.

ಎಸ್, ಖಂಡಿತವಾಗ್ಲೂ ಎಲ್ಲರೂ ಸಹ ಜೋಪಾನೂ ಆಗಿರಿ. 10:56 ಆಗಿದೆ ಸ್ನೇಹಿತರೆ. ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡುವಂತಹ ಸಮಯ. ಸಿದ್ದೇಶ, ಸತೀಶ, ಶಿವಪ್ರಿಯ, ಹರಿಹರ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ಎನ್ ಜಿ ಬಸವರಾಜ್ ಅವರು ಅನ್ನಪೂರ್ಣ, ಚಿತ್ರದುರ್ಗ ಇಂದ ಚಂದ್ರಶೇಖರ್ ನಾಯಕ, ಜೀವನ್ ಭೀಮಾ ನಗರ ದಾವಣಗೆರೆ ಇಂದ ಮುರಾರಿ ಕುಲಕರ್ಣಿ, ರಾಯಚೂರಿನಿಂದ ಅದ್ಭುತವಾದಂತಹ ಹಾಡುಗಳ ಗುಚ್ಛ ಕೇಳ್ತಾ ಇದ್ರೆ ಮನಸ್ಸೆಂಬ ಕುಸುಮ ಎರಡಿನಲ್ಲಿ ಅರಳುವಂತಹ ಕುಮುದಿನಿ ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬರೆದಿದ್ದೀರಿ, ತುಂಬ ಖುಷಿಯಾಯಿತು. ಧನ್ಯವಾದಗಳು ತಮಗೆ. ರಾಜಾರಾಮ್, ವಸುಧಾ, ಮಂಜೇಶ್ವರ್ ಕಾಸರಗೋಡಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶ್ರೀನಿವಾಸ ಮೂರ್ತಿ, ತೋವಿನ ಕೆರೆಯಿಂದ, ನಾವು ಸ್ಟೂಡೆಂಟ್ ಆಗಿದ್ದಾಗ ನಾವು ಲಾಸ್ಟ್ ಬೆಂಚ್ ಲಾಸ್ಟ್ ಬಾಯ್ಸ್ ಅಂತ ನಮ್ಮನ್ನು ಕರೀತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಆಕಾಶವಾಣಿಗೆ ಧನ್ಯವಾದಗಳು ಅಂತ. ತೀರ್ಥೇಶ್ ಚನ್ನಪಟ್ನಾಯಿಂದ, ಜೊತೆಗೆ ದೇವಿ ಸಿಂಗ್, ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು, ಇನ್ನು ಕಿಶನ್ ರೋಷನ್ ಚೋಬಾರಾಣಿ, ಹನುಮಂತೇಗೌಡ ಹಳ್ಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ನಾಗೇಂದ್ರ ತಾವರಕೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್, ಅನಂತನಾಗ್ ಅವರ ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡಿದ್ದಕ್ಕೆ ಅಂತ. ರೋಹಿತ್ ಅವರು ದಾಸನಪುರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಶ್ರೀನಾಥ್ ಅವರು ಮಾಗಡಿ ರೋಡಿಂದ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಂತ. ನಾಗರತ್ನ ಅವರು ರಾಜಾಜಿನಗರದಿಂದ, ನನ್ನ ಕಾಲೇಜಿನ ಕೊನೆಯ ದಿನ ಗುಲಾಬಿ ಜಡೆ ಮೊಗ್ಗಿನ ಜಡೆಯಂತೆ ತರಗತಿಯಲ್ಲಿ ಕೊಟ್ಟಂತಹ ಎಲ್ಲ ಗುಲಾಬಿಗಳು ನನ್ನ ಮುಡಿಗೆ ಇಟ್ಟಿದ್ರು. ಗೆಳತಿಯರೆಲ್ಲ ಸೇರಿ ಫೋಟೋ ತಗೊಂಡಿದ್ವಿ. ಸಣ್ಣ ಫೋನಲ್ಲಿ ಎಲ್ಲರ ಮೆಮೊರಿಯಲ್ಲಿ ಇದೆ ಅದು ಅಂತ ಹೇಳ್ತಾ ಇದ್ದಾರೆ. ಗುಲಾಬಿ ಕಂಠ ಸಾಕು, ನಾನೇ ನೆನಪಾಗ್ತೀನಿ ಎಲ್ರಿಗೂ ಅಂತ ಅನುಷಾ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗ ಇಂದ, ಕನಸಿನ ಲೋಕದ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ. ಹರಿಹರನ್ ವಿಜ್ಞಾನ ನಗರ ಇಂದ ಪ್ರಭಾಕರಯ್ಯ, ಚೈತ್ರ ಎನ್, ದೀಪಾ ಪಿ, ರುದ್ರೇಶ್ ಮಠದ ಹಂಪನೂರು ಗ್ರಾಮ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಚಿತ್ರದುರ್ಗ ಇಂದ ಥ್ಯಾಂಕ್ ಯು ಸೋ ಮಚ್, ನೈಸ್ ಸಾಂಗ್, ಥ್ಯಾಂಕ್ ಯು, ಧನ್ಯವಾದಗಳು ಅಂತ. ಜೀವಿತ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರ ಸಂದೇಶಗಳಿಗೆ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಈ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ, ಫ್ರಮ್ ರೂಪಾಯಿ ರಾಜ.

0: ಸ್ನೇಹಿತರೆ, ನೆನಪುಗಳ ಈ ಸುಂದರ ಪಯಣ ಇಲ್ಲಿಗೆ ಮುಗಿಯುವಂತ ಹೊತ್ತಾಯಿತು. ಇವತ್ತಿನ ರಾತ್ರಿ ನಿದ್ದೆಗೆ ಜಾರುವುದಕ್ಕಿಂತ ಮುಂಚೆ ಸಾಧ್ಯವಾದರೆ ನಿಮ್ಮ ಹಳೆಯ ಕಾಲೇಜು ಗ್ರೂಪ್ಗೆ ಒಂದು ಪುಟ್ಟ ಮೆಸೇಜ್ ಅನ್ನು ಹಾಕಿ, ಅಥವಾ ಆ ಹಳೆಯ ಗೆಳೆಯನಿಗೆ ಅಥವಾ ಗೆಳತಿಗೆ ಒಂದು ಕರೆ ಮಾಡಿ ಮಾತಾಡಿ. ಆ ನೆನಪುಗಳು ನಿಮ್ಮ ಮುಖದಲ್ಲಿ ಒಂದು ಸಣ್ಣ ನಗುವನ್ನು ತರಲಿ. ಸ್ನೇಹಿತರೆ, ಸಮಯ ಆಗ್ತಾ ಇದೆ 11:03:22. ಇದೇ ಕನಸಿನ ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಮಧುರ ಕನಸುಗಳು ನಿಮ್ಮದಾಗಲಿ. ಎಲ್ರಿಗೂ ಸಹ ಶುಭರಾತ್ರಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಸದಾ ಕೇಳ್ತಾರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು.
1: ಬಾನಲ್ಲಿ
2: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
3: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು, ಥಳ ಥಳ ಥಳ ಜಗ ಥಳ ಥಳ.
2: ಬಾನುಲಿಯಲ್ಲಿ
1: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
2: ಮ್ಯೂಸಿಕಲ್ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
1: ಟ್ಯೂನ್ ಮಾಡಿ 101.3 ಎಫ್ಎಂ. ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
4: ನೀರನ್ನು ಉಳಿಸಿ ಸಂರಕ್ಷಿಸೋಣ.
0: ಸ್ನೇಹಿತರೆ, ಸಮಯ ಆಗ್ತಾ ಇದೆ 11:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
5: ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ರೇಣುಕಾ. Union Home Minister Amit Shah has informed that the government under the leadership of Prime Minister Narendra Modi destroyed the ISI-backed terror group Shehzad Bhatti network ahead of Independence Day. He informed that the government also thwarted its plans for subversive attacks by arresting more than 200 operatives. In a social media post, he said that security forces ripped apart the network by launching coordinated operations across different locations in 14 states,

ಸ್ನೇಹಿತರೆ, ಸಮಯ ಆಗ್ತಾ ಇದೆ 11:10. ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಈ ರೀತಿಯಾಗಿದೆ. ನಾಳೆ ಬೆಳಗ್ಗೆ 6:10 ಮೂಡಿ ಬರಲಿದೆ ನಾದಾರ್ಚನೆ. 6:50 ಕನ್ನಡ ರತ್ನಭಂಡಾರ. 7:15 ಮೂಡಿ ಬರಲಿದೆ ಭಾವಸ್ಪಂದನ. 7:30 BWF ವರ್ಲ್ಡ್ ಚಾಂಪಿಯನ್ಶಿಪ್ನ ಡೈಲಿ ಹೈಲೈಟ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 7:40 ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿಯಲಿದೆ. 8:30 ಹಲೋ ಕರ್ನಾಟಕ. 9:00 ಸಖತ್ ಸಾಂಗು. ಕೇಳುಗರ ಕೋರಿಕೆ

ಕಥೆಗಳು. 10 ಗಂಟೆಗೆ ಸಿನಿ ಚಿಟ್ಟೆ ಮೂಡಿ ಬರಲಿದೆ. 11 ಗಂಟೆಗೆ ಆಪ್ಕಿ ಪಸಂದ್. 12:05ಕ್ಕೆ ನವಿಲು ಗರಿ. 1 ಗಂಟೆಗೆ ಕರೆಯಲ್ಲಿ ಕೈರುಚಿ. 1:20ಕ್ಕೆ ಮೂಡಿ ಬರಲಿದೆ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 1:30ಕ್ಕೆ ಮೂಡಿ ಬರಲಿದೆ ಲಂಚ್ ಬಾಕ್ಸ್. 2:40ಕ್ಕೆ ಕನ್ನಡ ಚಲನಚಿತ್ರ ಗೀತೆಗಳು. 3 ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್. ಎನ್ಸಿಇ

ಮಾಡಲಿದೆ ಹೊಂಬಿಸಿಲು ಗೇಮ್ ಶೋ. 4 ಗಂಟೆಗೆ ಬ್ಯಾಂಗ್ಳೂರ್ ಬಿಸ್ನೆಸ್ ಬಸ್. 5 ಗಂಟೆಗೆ ಮೂಡಿ ಬರಲಿದೆ ನಾನ್ ಸ್ಟಾಪ್ ಸಂಜೆ. 6:10 ಕನ್ನಡ ರತ್ನಭಂಡಾರ. 6:30 ಮನಸ್ಸುಗಳ ಮಾತು ಮಧುರ. 6:50 ಮೂಡಿ ಬರಲಿದೆ ಸನ್ಸೆಟ್ ಸುರಭಿ. 7:45 ಒಲವಿನ ಆಲಾಪ. 9:15 ಸುಕೊಂಕಿಪಲ್. 10 ಗಂಟೆಗೆ ಮೂಡಿ ಬರಲಿದೆ ಕನಸಿನ ಲೋಕ. ಸ್ನೇಹಿತರೆ, ಇದು ನಾಳೆ ಆಕಾಶವಾಣಿ FM ರೇನ್ಬೋ 101.3 ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರ. ಇದುವರೆಗೂ ಆಕಾಶವಾಣಿ FM ರೇನ್ಬೋ 101.3 ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ FM ಗೋಲ್ಡ್ ವಾಹಿನಿಯಲ್ಲಿ ಮೂಡಿಬರಲಿದೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ಎಲ್ಲರಿಗೂ ಶುಭರಾತ್ರಿ.

ಸಜ್ಜನಾ. ಸಜ್ಜನಾ.

0: ಹೇಳಬಹುದು.
1: ಆಪ್ ಸುನ್ ರಹೇ ಆಕಾಶವಾಣಿ ದಿಲ್ಲಿ ಕೆಎಫ್ ಎಂ ಗೋಲ್ಡ್ ಚಾನಲ್ 100.1 ಮೆಗಾ ಹರ್ಟ್ಸ್ ಪರ್ ಔರ್ ಪ್ರೋಗ್ರಾಮ್ ಹೈ ಅರುಣಿಮಾ ಔರ್ ಇಸೀ ಕೋ ಆಗೇ ಬಢಾತೇ ಹುಯೇ ಸುನ್ತೇ ಅಗಲಾ ಗೀತ್ ಫಿಲ್ಮ್ ಅನುರೋಧ ಸೇ ಕಿಶೋರ್ ಕುಮಾರ್ ಕಿ ಆವಾಜ್ ಮೇ ಗೀತಕಾರ ಅನಂತ್ ಬಕ್ಷಿ ಸಂಗೀತಕಾರ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್.